ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಸೋಮವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ

ಭಾನಶಕೆ 1948ರ ವೈಶಾಖ ಮಾಸದ 28ನೆಯ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 18ನೆಯ ತಾರೀಕು. ಈಗ ಸಮಯ 5:56:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭೋದಯಗಳೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಈಗ ನಾರಾಯಣ್ ಭಾದ್ರಿ ಅವರಿಂದ ಚಿಂತನ.
2: ಮಾನವರಲ್ಲಿ ಕುಟುಂಬವು ರಕ್ತ ಸಂಬಂಧ, ಹೊಂದಾಣಿಕೆ ಅಥವಾ ಸಹವಾಸದಿಂದ ಒಟ್ಟಾಗಿರುವ ಒಂದು ಗುಂಪು. ಕೌಟುಂಬಿಕ ಸಂಬಂಧಗಳು ವ್ಯಕ್ತಿಯ ವ್ಯಕ್ತಿತ್ವ, ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆಯ ಅಡಿಪಾಯ. ಇವು ರಕ್ತ ಸಂಬಂಧಗಳು ಅಥವಾ ವೈವಾಹಿಕ ಸಂಬಂಧಗಳಾಗಿರಬಹುದು. ಆರೋಗ್ಯಕರ ಸಂಬಂಧಗಳು ಬೆಂಬಲ, ನಂಬಿಕೆ ಹಾಗೂ ಸುರಕ್ಷತೆಯನ್ನು ನೀಡುತ್ತವೆ. ಆದರೆ ಅಸ್ಥಿರತೆ ಅಥವಾ ನಿಂದನೆಯು ಆತಂಕ, ಖಿನ್ನತೆ ಹಾಗೂ ದೀರ್ಘಕಾಲೀನ ನೋವಿಗೆ ಕಾರಣವಾಗಬಹುದು. ಬದಲಾಗುತ್ತಿರುವ ಇಂದಿನ ಜೀವನ ಶೈಲಿಯಲ್ಲಿ ಸಂವಹನದ ಕೊರತೆ, ಸ್ವಾರ್ಥದಂತಹ ಕಾರಣಗಳಿಂದ ಸಂಬಂಧಗಳಲ್ಲಿ ಬಿರುಕು ಮೂಡುವುದು ಸಾಮಾನ್ಯವಾಗುತ್ತದೆ. ವಿವಾಹದ ಮೂಲಕ ನಿರ್ಮಾಣವಾಗುತ್ತಿರುವ ಅತ್ತೆ, ಮಾವ, ಸೊಸೆ, ಅಳಿಯ, ನಾದಿನಿ, ಮೈದುನ ಇತ್ಯಾದಿ ಸಂಬಂಧಗಳು ಕುಟುಂಬದ ವ್ಯಾಪ್ತಿಯನ್ನು ವಿಸ್ತೃತಗೊಳಿಸುತ್ತವೆಯಾದರೂ ತಂದೆ, ತಾಯಿ, ಮಕ್ಕಳು, ಸಹೋದರ ಸಹೋದರಿಯರ ನಡುವಿನ ಸಂಬಂಧವೇ ಕುಟುಂಬದ ತಳಹದಿ. ಉತ್ತಮ ಸಂಬಂಧಗಳು ಪರಸ್ಪರ ಜೀವನದ ಒತ್ತಡವನ್ನು ನಿರ್ವಹಿಸಿ ಸವಾಲುಗಳನ್ನು ಎದುರಿಸಲು ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಇಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ತಲೆಮಾರಿನ ಸುಮಾರು 20-30 ಸದಸ್ಯರು ಒಂದೇ ಸೂರಿನಡಿ ವಾಸಿಸುತ್ತಿದ್ದ ಅಡುಗೆ ಮನೆ ಹಾಗೂ ಇತರೆ ಆಸ್ತಿಯನ್ನು ಸಂತೋಷದಿಂದ ಹಂಚಿಕೊಳ್ಳುತ್ತಿದ್ದ ಕೂಡು ಕುಟುಂಬದ ಬಗ್ಗೆ ಮಾತನಾಡುವುದು ಅತ್ಯಂತ ಪ್ರಸ್ತುತ. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮಂದಿರಿಂದ ಮಕ್ಕಳಿಗೆ ದೊರೆಯುತ್ತಿದ್ದ ಯಥೇಚ್ಛ ಪ್ರೀತಿ, ಆರೈಕೆ, ಅದಕ್ಕೆ ಮಕ್ಕಳ ಪೂರಕ ಸ್ಪಂದನೆ, ಜೊತೆಗೆ ಒಬ್ಬರಿಗೊಬ್ಬರ ಬೆಂಬಲ, ಆರ್ಥಿಕ ಭದ್ರತೆ, ಬಾಂಧವ್ಯವನ್ನು ಪ್ರತಿನಿಧಿಸುವ ಸುಂದರ ಕುಟುಂಬಗಳು ಸಾಂಪ್ರದಾಯಿಕ ಸಾಮಾಜಿಕ ರಚನೆಗೆ ಸಹಕಾರಿಯಾಗಿದ್ದವು ಎಂಬುದನ್ನು ಮಾತ್ರ ಮರೆಯುವಂತಿಲ್ಲ. ಇಂದಿಗೂ ಅಂತಹ ಕೆಲ ಮಾದರಿ ಕೂಡು ಕುಟುಂಬಗಳು ಅಲ್ಲಲ್ಲಿ ಕಾಣಸಿಗುತ್ತಿರುವುದು ಅದಕ್ಕೆ ಪರಿಪೂರ್ಣ ಪುಷ್ಟಿ ನೀಡುತ್ತದೆ. ದುರಂತವೆಂದರೆ ಆಧುನಿಕತೆಯ ಪ್ರಭಾವದಿಂದಾಗಿ ಗಂಡ ಹೆಂಡತಿ ಕೂಡಿರುವುದೇ ಇಂದಿನ ಕೂಡು ಕುಟುಂಬವಾಗಿದೆ. ಏತನ್ಮಧ್ಯೆ ವಿದೇಶಗಳಲ್ಲಿ ಅಭ್ಯಸಿಸುವ, ಕೆಲಸಕ್ಕೆ ಸೇರುವ, ಮದುವೆ ಮಾಡಿಕೊಂಡು ಅಲ್ಲೇ ಸೆಟ್ಲಾಗುವ ಮಕ್ಕಳಿಂದ ಕುಟುಂಬ ವ್ಯವಸ್ಥೆ ಕುಂಟುತ್ತದೆ. ಡಾಲರ್ ಪೌಂಡ್ಗಳಿಗೆ ಮಾರಿಕೊಂಡ ಮಕ್ಕಳಿಂದ ಹೆತ್ತವರು ಪ್ರದೇಶಗಳಾಗುತ್ತಿದ್ದಾರೆ. ನಾವು ಬೆಳೆಸಿದ ತೋಟಗಳು ಫಲ ನೀಡದೆ ಸಾಕಿದ ಮಕ್ಕಳು ಆಸರೆಯಾಗುತ್ತಿಲ್ಲ ಎಂಬಿತ್ಯಾದಿ ಮಾತುಗಳ ಮಧ್ಯೆ ವಿಪರ್ಯಾಸವೆಂಬಂತೆ ಅದೆಷ್ಟೋ ಮಕ್ಕಳು ಎಲ್ಲೇ ಇದ್ದರೂ ತಾಯಿ ತಂದೆಯರ ಯೋಗಕ್ಷೇಮ ವಿಚಾರಿಸುತ್ತಾ ಚಾಚೂ ತಪ್ಪದೆ ತಮ್ಮ ಕರ್ತವ್ಯ ನಿಭಾಯಿಸುತ್ತಾ ನಮ್ಮ ಸಂಸ್ಕೃತಿ ಸಂಸ್ಕಾರಗಳಿಗೆ

0: ಬದ್ಧರಾಗಿ ಕುಟುಂಬದ ಸೂಕ್ಷ್ಮ ಸಂವೇದನೆಯ ಸಂಬಂಧಗಳ ಸುಮಧುರ ಹಾಗೂ ಸೂಕ್ತ ಜೋಡಣೆಗೆ ಕಾರಣವಾಗುತ್ತಿರುವುದು ನಿಜಕ್ಕೂ ಆರೋಗ್ಯಕರ ಬೆಳವಣಿಗೆ. ಮೌಲ್ಯಗಳು ಸಂಸ್ಕೃತಿ ಹಾಗೂ ಸಾಮಾಜಿಕ ನಡವಳಿಕೆಯನ್ನು ಕಲಿಸುವ ಮೊದಲ ಪಾಠಶಾಲೆಯಾದ ಕುಟುಂಬವು ಉತ್ತಮ ಮಾನಸಿಕ ಆರೋಗ್ಯ, ಕೌಟುಂಬಿಕ ಬೆಂಬಲ ನೀಡಿ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕಷ್ಟಕಾಲದಲ್ಲಿ ಕುಟುಂಬ ಭದ್ರತಾ ಜಾಲದಂತೆಯೂ ಕಾರ್ಯನಿರ್ವಹಿಸುತ್ತದೆ. ಸಂವಹನದ ಕೊರತೆ, ಅಹಂಕಾರ, ಸ್ವಾರ್ಥ, ಕೆಲಸದ ಒತ್ತಡ, ಡಿಜಿಟಲ್ ಯುಗದ ಪ್ರಭಾವ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಿ ಮೂಗು ತೂರಿಸುವುದು ಮುಂತಾದವುಗಳಿಂದಾಗಿ ಇಂದಿನ ದಿನಗಳಲ್ಲಿ ಕುಟುಂಬ ವ್ಯವಸ್ಥೆ ಶಿಥಿಲಗೊಳ್ಳುತ್ತಿದೆ. ಸಣ್ಣ ಪುಟ್ಟ ತಪ್ಪುಗಳನ್ನು ಮನ್ನಿಸುತ್ತಾ, ಪ್ರತಿಯೊಬ್ಬ ಸದಸ್ಯನ ಅಭಿಪ್ರಾಯಗಳನ್ನು ಗೌರವಿಸುತ್ತಾ, ಎಲ್ಲರಿಗೂ ಸಮಯ ನೀಡಿ ಮುಕ್ತ ಮಾತುಕತೆ ನಡೆಸುವುದರಿಂದ ಕುಟುಂಬದ ಎಂಥದೇ ಸಮಸ್ಯೆಗಳನ್ನು ಡೀಲಾಜಾಲವಾಗಿ ಬಗೆಹರಿಸಬಹುದು. ಯಾವುದೇ ರೀತಿಯ ಕೌಟುಂಬಿಕ ತೊಂದರೆಗಳಿಗೆ ಆಪ್ತ ಸಮಾಲೋಚನೆ ಹಾಗೂ ಸೂಕ್ತ ಕಾನೂನು ರಕ್ಷಣೆ ಪಡೆಯಬಹುದಾದರೂ ಕುಟುಂಬವು ಪ್ರೀತಿಯ ತಾಣವಾಗಿರಬೇಕೇ ವಿನಃ ಅಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಬಾರದು.
1: ಇದುವರೆಗೆ ನಾರಾಯಣ್ ಭಾದ್ರಿ ಅವರಿಂದ ಚಿಂತನವನ್ನು ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
1: ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಮಾದರಿ ತೆಗೆಯುವ ವಿಧಾನ, ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮುಂಚೆ ಮಣ್ಣಿನ ಮಾದರಿಗಳನ್ನು ತೆಗೆಯುವ ಕಾರ್ಯ ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರು 4-5 ಎಕರೆ ಜಮೀನನ್ನು ಒಂದೊಂದು ಕಡೆ ಸಾಗುವಳಿ ಮಾಡ್ತಾರೆ. ಆದ್ದರಿಂದ ಇಂತಹ ಒಂದೊಂದು ಕ್ಷೇತ್ರವನ್ನು ಮಣ್ಣಿನ ಮಾದರಿ ತೆಗೆಯಲು ಮತ್ತು ಮಣ್ಣನ್ನು ಪರೀಕ್ಷಿಸಿ ಶಿಫಾರಸು ಮಾಡಲು ಒಂದು ಕನಿಷ್ಠ ಪ್ರಮಾಣವಾಗಿ ಪರಿಗಣಿಸಬೇಕಾಗ್ತದೆ. ದೊಡ್ಡ ಜಮೀನುಗಳು ಕೂಡ ಮಣ್ಣಿನ ಮಾದರಿ ತೆಗೆಯಲು ಕನಿಷ್ಠ ಪ್ರಮಾಣವಾಗ್ತದೆ. ಆದರೆ ಇಂತಹ ಪ್ರದೇಶಗಳಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇರಬಾರದು. ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆ ಇರುವ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಮಣ್ಣಿನ ಮಾದರಿ ತೆಗೆದುಕೊಳ್ಳಲು ಬೇಕಾಗುವ ಸಾಮಗ್ರಿಗಳು ಮಣ್ಣಿನ ಮಾದರಿ ತೆಗೆಯುವ ಕೊಳವೆ ಅಥವಾ ಸಲಿಕೆ, ಜಮೀನಿನ ನಕ್ಷೆ ತೆಗೆಯಲು ಕಾಗದ, ಮಣ್ಣಿನ ಮಾದರಿ ಚೀಲಗಳು, ಮೇಣದ ಪೆನ್ಸಿಲ್, ಕೈಬುಟ್ಟಿ ಮುಂತಾದವು. ಮಾದರಿ ತೆಗೆಯುವ ಪದ್ಧತಿ ಏನಪ್ಪಾ ಅಂದರೆ, ಮಣ್ಣಿನ ಮಾದರಿ ತೆಗೆಯಲು ಒಳಪಡಿಸುವ ಜಮೀನನ್ನು ಒಂದು ಸಲ ಸಾಮಾನ್ಯವಾಗಿ ಪರೀಕ್ಷಿಸಿ ಅದರ ನಕ್ಷೆಯನ್ನು ತಯಾರಿಸಬೇಕು. ಇದರಲ್ಲಿ ಎಲ್ಲ ಮೇಲ್ಮೈ ಲಕ್ಷಣಗಳನ್ನು ಸೂಚಿಸಬೇಕು. ಯಾವ ಸ್ಥಳಗಳಲ್ಲಿ ಎಷ್ಟು ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು ಎಂಬುದನ್ನು ಗುರುತಿಸಬೇಕು. ಇಳಿಜಾರು ಪ್ರದೇಶ, ಮಣ್ಣಿನ ಸಾವಯವದ ಅಂಶ, ಮಣ್ಣಿನ ಫಲವತ್ತತೆ ಇವುಗಳನ್ನು ಪ್ರತಿನಿಧಿಸುವಂತೆ ಬೇರೆ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟಡಗಳ ಪಕ್ಕ, ಹೊಲದ ಬದುವಿನಲ್ಲಿ, ಕ್ಷೇತ್ರಗಳಲ್ಲಿನ ದಾರಿಗುಂಟ, ನೀರಿನ ಕಾಲುವೆಗಳ ಪಕ್ಕ ಮತ್ತು ಗೊಬ್ಬರ ಹಾಕಿದ ಬೆಳೆಗಳ ಸಾಲುಗಳಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆಯುವುದು ಸೂಕ್ತವಲ್ಲ. ಮಣ್ಣಿನ ಮಾದರಿಯನ್ನು ತೆಗೆಯುವ ಪ್ರತಿಯೊಂದು ಕ್ಷೇತ್ರದಲ್ಲಿ ತಿರುಗಾಡಿ 15-20 ಹೆಜ್ಜೆಗಳ ಅಂತರದಲ್ಲಿ ಒಂದೊಂದು ಉಪಮಾದರಿಯನ್ನು ತೆಗೆದು ಚೀಲದಲ್ಲಿ ಹಾಕಬೇಕು. ಒಂದು ಮಣ್ಣಿನ ಮಾದರಿ ಬೇಕಾದಲ್ಲಿ 20-25 ಸ್ಥಳಗಳಲ್ಲಿ ಜೆಡ್ ಆಕಾರದಲ್ಲಿ ತಿರುಗಾಡಿ ಮಣ್ಣಿನ ಉಪಮಾದರಿಯನ್ನು ತೆಗೆಯಬೇಕು. ಒಂದೊಂದು ಸ್ಥಳದಲ್ಲಿ ಮಣ್ಣಿನ ಮಾದರಿಯ ಗಾತ್ರ ಆದಷ್ಟು ಸಣ್ಣದಿದ್ದರೆ ಸೂಕ್ತ. ಸಂಗ್ರಹಿಸಿದ ಮಣ್ಣಿನ ಮಾದರಿಯ ಗಾತ್ರ ಅತಿ ದೊಡ್ಡದಾಗಿದ್ದರೆ ಅದನ್ನು ಚೆನ್ನಾಗಿ ಕೂಡಿಸಿ ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿ, ಇಲ್ಲವೇ ಮಣ್ಣನ್ನು ಪ್ರತಿನಿಧಿಸುವಂತೆ ಸಣ್ಣ ಗಾತ್ರದ ಮಾದರಿಯನ್ನು ತೆಗೆದುಕೊಳ್ಳಬೇಕು. ಸಣ್ಣ ಗಾತ್ರದ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ಮೊದಲು ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿದ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಸಮನಾಗಿ 4 ಭಾಗಗಳನ್ನು ಮಾಡಬೇಕು. ಎದುರು ಬದುರು ಇರುವ 2 ಭಾಗಗಳನ್ನು ಆಯ್ದುಕೊಂಡು ಉಳಿದೆರಡು ಭಾಗಗಳನ್ನು ತಿರಸ್ಕರಿಸಬೇಕು. ಈ ಪದ್ಧತಿಯನ್ನು ಸುಮಾರು 1-2 ಮುಷ್ಟಿ ಅಂದರೆ 500 ಗ್ರಾಂ ಮಣ್ಣು ಉಳಿಯುವವರೆಗೂ ಮುಂದುವರಿಸಬೇಕು. ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆಗೆ 500 ಗ್ರಾಂ ಮಣ್ಣು ಮಾದರಿ ಸಾಕಾಗ್ತದೆ. ಹೀಗೆ ತೆಗೆದ ಪ್ರತಿಯೊಂದು ಮಣ್ಣಿನ ಮಾದರಿಯನ್ನು ಪ್ರತಿ ಮಣ್ಣು ಮಾದರಿಯೊಂದಿಗೆ ಕಳುಹಿಸತಕ್ಕ ವಿಚಾರ ಪತ್ರಿಕೆ ಜೊತೆಗೆ ಕೇಳಿದ ಮಾಹಿತಿಗಳನ್ನು ತುಂಬಿ ಹತ್ತಿರದ ಮಣ್ಣು ಪರೀಕ್ಷಾ ಪ್ರಯೋಗ

0: ಕಾಲಕ್ಕೆ ಕಳಿಸಬೇಕು. ಈ ಪತ್ರಿಕೆಗಳು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಗಳಲ್ಲಿ ದೊರೆತವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಮೂರು ಪ್ರಧಾನ ಸಸ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗ್ತದೆ. ಈ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಅಥವಾ ಅಧಿಕ ಫಲವತ್ತತೆ ಮಾರ್ಗಗಳಾಗಿ ವಿಂಗಡಿಸಲಾಗ್ತದೆ. ತಜ್ಞರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮತ್ತು ಬೆಳೆಯ ಆಧಾರದ ಮೇಲೆ ಸೂಕ್ತ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಶಿಫಾರಸು ಮಾಡ್ತಾರೆ.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ದಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, ಮನಸ್ಸಿನ ಆಸೆ ಆಂಶಗಳನ್ನ ಬದಿಗೊತ್ತಿ ಹೊನ್ನು ಹೆಣ್ಣು ಮಣ್ಣುಗಳ ಮೋಹ ಮಾಯೆಯಿಂದ ಹೊರಬಂದು ಭಕ್ತಿಯ ಪಥದಲ್ಲಿ ಸಾಗುವ 12ನೇ ಶತಮಾನದ ಬಸವಾದಿ ಶರಣರು ಸತ್ಯಶುದ್ಧ ಕಾಯವನ್ನ ಮೈಗೂಡಿಸಿಕೊಂಡವರು.
3: ಮನಃಶುದ್ಧವಿಲ್ಲದ ಬಗ್ಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವವನಿಗೆ ಬಡತನ ಉಂಟೆ ಎಂದು ಪ್ರಶ್ನಿಸುತ್ತಾರೆ ಐದಕ್ಕಿಲಕ್ಕಮ್ಮನವರು. ಮನೆ ನೋಡ ಬಡವರು ಘನ ಮನ ಸಂಪನ್ನರು ಎಂಬ ಬಸವ ವಾಣಿಯಂತೆ ಅಂತರಂಗ ಬಹಿರಂಗಗಳೆರಡರ ಶುದ್ಧಿಯಿಂದ ಕಾಯಕ ಮಾಡುವ ಭಕ್ತರಿಗೆ ಬಡತನವೆಂಬುದು ಬಾರದು. ಅಂತಹ ಜ್ಞಾನ ಯೋಗಿಗಳ ಸಂಗಮ 12ನೇ

0: ಶ್ರೀ ಸಂಜೀವ ಕುಂದುಗೋಳ್ ಅವರು ಜನಜನಿತ ಪ್ರೌಢಶಾಲಾ ಶಿಕ್ಷಕರು. ಮಕ್ಕಳಿಗೆ ಶಿಬಿರಗಳನ್ನು, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸುವುದರೊಂದಿಗೆ ಬಿಎಡ್ ತರಬೇತಿ ಶಿಕ್ಷಕರಿಗೂ ಕೂಡ ಅರಿವು ಮೂಡಿಸುವ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಯಶಸ್ವಿಯಾದವರು. ಸಮಾಜ ವಿಜ್ಞಾನ ಕುರಿತಂತೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಸತತ ಶ್ರಮಿಸಿದವರು. ಬಸವಾದಿ ಶರಣರ ವಿಚಾರಗಳಿಂದ ಪ್ರಭಾವಿತರಾಗಿ ಶರಣ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೇ, ವಚನಾಮೃತ ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ ಅಭಿನಂದನೆಗಳು. ಕೇಳುಗರೇ, ಇವತ್ತು ನಮ್ಮ ಜೊತೆಗೆ ಸಂಜೀವ್ ಕುಂದಗೋಳ್ ಅವರಿದ್ದಾರೆ, ಒಬ್ಬ ಹಿರಿಯ ಹೈಸ್ಕೂಲ್ ಶಿಕ್ಷಕರು. ಮತ್ತೆ ವಿಶೇಷವಾಗಿ ಸರ್ಕಾರಿ ಶಾಲೆಯೊಳಗೆ ಒಂದು ಶಿಕ್ಷಣ ಅಂದರೆ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಹೊರತೆಗೆಯುವಂಥ ಜವಾಬ್ದಾರಿ ಅವರದಿದೆ. ಸಮಾಜ ವಿಜ್ಞಾನ ಕಲಿಸ್ತಾ ಇದ್ದಾರೆ, ಸಾಕಷ್ಟು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಬಿ ಎಡ್ ತರಬೇತಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಅವರು ತರಬೇತಿಯನ್ನು ನೀಡಿದ್ದಾರೆ, ನಿರ್ಣಾಯಕರಾಗಿ ಕಾರ್ಯಕ್ರಮ ಭಾಗವಹಿಸ್ಯಾರ. ನಮ್ಮ ವಚನಾಮೃತ ಕಾರ್ಯಕ್ರಮ ಬಹಳ ಇಷ್ಟಪಡ್ತೀರಿ.
2: ಹೌದು ಸರ್.
1: ಅಲ್ಲಿ ವಚನಗಳು ಮತ್ತೆ ಜೊತೆಗೇನೆ ಒಂದು ಸಂದರ್ಶನ, ಆಮೇಲೆ ವಿಶ್ಲೇಷಣೆ,
2: ಗಾಯನದ ಮೂಲಕ ವಚನ ಕೇಳೋದು ಬಹಳ ಹಿತಕರವಾಗಿರುತ್ತೆ ಸರ್.
1: 12ನೇ ಶತಮಾನದ ಒಂದು ಕ್ರಾಂತಿ ಅದು. ಈಗ 20ನೇ ಶತಮಾನ ಬಂದರೂ ಆ ಕ್ರಾಂತಿ ಮರೆಯೋ ಹಾಗಿಲ್ಲ.
2: ಈ ಮನುಷ್ಯನ ಅಸ್ತಿತ್ವ ಇರುವವರೆಗೂ ಬಸವಣ್ಣವರ ವಚನಗಳು ಸದಾಕಾಲ ಪ್ರಸ್ತುತವಾಗಿರ್ತವೆ ಸರ್. ಯಾಕಂದ್ರೆ ಅವರ ವಿಚಾರಗಳ ದಿವ್ಯ ದೃಷ್ಟಿ, ಅವರ ಮುಂದಾಲೋಚನೆ ಕ್ರಮಗಳ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಆ ಒಂದು ವಚನಗಳ ಮೂಲಕ ಅವರು ಅಪಗಾಧವಾದ ನಮ್ಗೆ ಜ್ಞಾನವನ್ನು ಮತ್ತು ಸಾಹಿತ್ಯವನ್ನು ನಮ್ಗೆ ಕೊಟ್ಟೋಗಿದ್ದಾರೆ. ಅವುಗಳನ್ನು ಅಧ್ಯಯನ ಮಾಡಿ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದರೆ ಬಹಳ ಒಂದು ಉಪಯುಕ್ತಕರವಾದಂಥ ಒಂದು ಸನ್ನಿವೇಶ, ವಾತಾವರಣ. ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಸರ್. ಅಂಥ ಒಬ್ಬ ಅದ್ಭುತ ವಚನಕಾರರು ಈ ಮುಂಬರುವ ಜಗತ್ತಿಗೆ ಅವರು ಎಲ್ಲ ವಿಚಾರಗಳನ್ನು ತಮ್ಮ ವಚನದ ಮೂಲಕ ಬಿಟ್ಟೋಗಿದ್ದಾರೆ.
1: ಬಹಳ ಸಂತೋಷ ನೋಡ್ರಿ. ಮಹಿಳೆಯರಿಗೂ ಕೂಡ ಒಂದು ಸಮಾನತೆಯನ್ನು ಬೋಧಿಸಿದಂಥ ಶ್ರೇಷ್ಠತೆ ಅವರಿಗಿದೆ. ವಿಚಾರ ಕ್ರಾಂತಿ ಆಯ್ತಲ್ಲ ಅನುಭವ ಮಂಟಪ, ಅದು ಒಂದು ಸೋಜಿಗ ಅಲ್ಲಂ ಪ್ರಭುಗಳ ನೇತೃತ್ವದೊಳಗೆ ನಿಮಗೆ ಮಕ್ಕಳಿಗೆ ಹೇಳಬೇಕಾದ್ರೆ ಬಹಳ ಖುಷಿ ಅನಿಸ್ತದೆ.
2: ಹೌದು ಸರ್, ಹೌದು. ನಮಗೇನೋ ಮೈ ರೋಮಾಂಚನ ಆಗತ್ತೆ ಸರ್. ಅವತ್ತಿನ 12ನೇ ಶತಮಾನದಲ್ಲಿ ಈ ಜಾತಿಯ ವ್ಯವಸ್ಥೆ ವರ್ಧ ತೊಡೆ ತಟ್ಟಿ ನಿಂತು ಅಂತರ್ಜಾತಿ ವಿವಾಹ, ಸಹಭೋಜನ, ಅನುಭವ ಮಂಟಪ, ಎಲ್ಲಾ ಧರ್ಮೀಯರನ್ನು ಏಕಕಾಲದಲ್ಲಿ ಸೇರಿಸಿ ಅಂತ ಒಂದು ವಿಚಾರಗಳನ್ನ ಮುಂಬರುವ ಜಗತ್ತಿಗೆ ಕಾಣಿಕೆಯಾಗಿ ನೀಡಿ ಹೋದ್ರೆ ಸರ್, ಅವರ ವಚನಗಳಲ್ಲಿ ಬಹಳ ದಿವ್ಯ ಶಕ್ತಿ ಇದೆ, ಅದನ್ನ ನಾವು ಅರ್ಥ ಇಸ್ಕೊಂಡು ಹೋಗ್ಬೇಕು.
1: ಬಹಳ ಸಂತೋಷ ಸಂಜೀವ್ ಕುಂದಗೋಳವರೇ. ನಿಮ್ಗೆ ಒಂದು ಅಚ್ಚುಮೆಚ್ಚಿನ ಒಂದು ವಚನ,
2: ನುಡಿದರೆ ಮುತ್ತಿನ ಹಾರದಂತಿರಬೇಕು,

0: ಹರಸಿ ಮಾಡುವುದು ಹರಕೆಯ ದಂಡ, ನೆರಹಿ ಮಾಡುವುದು ಡಂಬಿನ ಭಕ್ತಿ.
1: ಹರಸಬೇಡ ನೆರಹ ಬೇಡ, ಬಂದ ಬರವನರಿದೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೈವ.

0: ತಮ್ಮ ಶ್ರೇಷ್ಠ ವಚನಗಳ ಮೂಲಕ ಜನಸಾಮಾನ್ಯರಲ್ಲಿ ವೈಚಾರಿಕತೆ ತಂದವರು ಶರಣರು. ಆಧ್ಯಾತ್ಮ ಕಿರಣದ ಬೆಳಕು ತೋರಿದವರು ಬಸವಾದಿ ಪ್ರಮಥರು. ಒಂದು ಕಾಲದಲ್ಲಿ ವಿಚಾರ ಮಾಡುವ ಹಕ್ಕು ತಮಗೆ ಮಾತ್ರ ಇದೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾ ಇನ್ನುಳಿದವರನ್ನ ಕತ್ತಲೆಯ ಗಾಢಾಂಧಕಾರಕ್ಕೆ ತಳ್ಳಿದವರು ಶ್ರೇಷ್ಠ ವಚನಗಳು.
1: ಪರಮಾತ್ಮನೊಡನೆ ತಾದ್ಯಾತ್ಮವನ್ನು ಸಾಧಿಸುವುದಕ್ಕೆ ಭಕ್ತಿ ಮಾರ್ಗವು ಅತ್ಯಂತ ಸರಳ ಹಾಗೂ ಸುಲಭ ಮಾರ್ಗ. ಆದರೆ ಆ ಭಕ್ತಿಯ ಸ್ವರೂಪ ಹೇಗಿರಬೇಕೆಂಬುದನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಈ ವಚನದಲ್ಲಿ ಆದೇಶಾತ್ಮಕವಾಗಿ ತಿಳಿಸುತ್ತಾರೆ. ನಾವಿಂದು ಆಚರಿಸುವ ಭಕ್ತಿಯಲ್ಲಿ

0: ತನ್ಮಯತೆ ಹಾಗೂ ಸಮರ್ಪಣಾ ಭಾವಗಳಿಗೆ ಕಿಂಚಿತ್ತೂ ಸ್ಥಾನವಿಲ್ಲ. ಅದೇನಿದ್ದರೂ ಹರಕೆಯ ಮತ್ತು ಡಂಬಾಚಾರದ ಭಕ್ತಿ, ಅದು ನಿರರ್ಥಕವಾದುದು ಎನ್ನುತ್ತಾರೆ ಬಸವಣ್ಣನವರು.
1: ತಾನೊಬ್ಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಎಂದು ಕೇಳುವ ಬಸವಣ್ಣನವರು ನಮ್ಮ ಇಷ್ಟಲಿಂಗ ಪೂಜೆಯನ್ನು ನಾವೇ ಮಾಡಬೇಕು ಎಂದು ಕರೆ ಕೊಡುತ್ತಾರೆ.
0: ದೇವರಿಗೆ ಲಂಚದ ರುಚಿ ತೋರಿಸುವ ಡಾಂಬಿಕರ ಭಕ್ತಿ ಬಸವಣ್ಣನವರ ದೃಷ್ಟಿಯಲ್ಲಿ ಹರಕೆಯ ದಂಡ. ಹರಕೆ ಫಲಿಸದಿದ್ದರೆ ಡಾಂಬಿಕರು ಭಕ್ತಿ ತೋರುವುದಿಲ್ಲ, ಹಾಗಾಗಿ ಅವರ ಭಕ್ತಿ ನಿರರ್ಥಕ ಎನ್ನುತ್ತಾರೆ ಬಸವಣ್ಣನವರು.
1: ಡಂಬಾಚಾರದ ಭಕ್ತಿ ಬೇಡ, ಅದರಿಂದ ಏನೂ ಪ್ರಯೋಜನವಿಲ್ಲ, ಅದಕ್ಕಾಗಿಯೇ ಹರಸಬೇಡ, ನೆರಹ ಬೇಡ ಎಂದ ಬಸವಣ್ಣನವರು ಶರಣರ ಪರಮಿಗೆ ಪ್ರಾಣ ಜೀವಾಳವಯ್ಯ ಎಂದರು. ಶರವಣ ಕೀರ್ತನಾದಿ ನವವಿಧ ಭಕ್ತಿಯಲ್ಲಿಯೂ ಸೇವಾಭಾವವೇ ಮುಖ್ಯವಾಗಿರಬೇಕು. ನಮ್ರತೆ ದಾಸೋಹ ಸಂಸ್ಕೃತಿಯಿಂದ ಮನೆಗೆ ಬಂದ ಭಕ್ತರೊಡಗೂಡಿ ಭಕ್ತಿಯನ್ನು ಆಚರಿಸುವುದು ಪರಮಾತ್ಮನ ತಾದ್ಯಾತ್ಮ ಸಂಬಂಧಕ್ಕೆ ಕಾರಣವಾಗುತ್ತದೆ ಎನ್ನುವ ಆಶಯ ಬಸವಣ್ಣನವರ ಈ ವಚನದಲ್ಲಿ ವ್ಯಕ್ತ.

ಮುಖ್ಯವಾಗಿರಬೇಕು. ನಮ್ರತೆ ದಾಸೋಹ ಸಂಸ್ಕೃತಿಯಿಂದ ಮನೆಗೆ ಬಂದ ಭಕ್ತರೊಡಗೂಡಿ ಭಕ್ತಿಯನ್ನು ಆಚರಿಸುವುದು ಪರಮಾತ್ಮನ ತಾದ್ಯಾತ್ಮ ಸಂಬಂಧಕ್ಕೆ ಕಾರಣವಾಗುತ್ತದೆ ಎನ್ನುವ ಆಶಯ ಬಸವಣ್ಣನವರ ಈ ವಚನದಲ್ಲಿ ವ್ಯಕ್ತವಾಗುತ್ತದೆ.

0: ವಾಯುಗುಣವ ಸರ್ಪ ಬಲ್ಲದು,
1: ಮಧುರದ ಗುಣವ ಇರುವೆ ಬಲ್ಲದು,
0: ಗೋತ್ರದ ಗುಣವ ಕಾಗೆ ಬಲ್ಲದು,
1: ವೇಳೆಯ ಗುಣವ ಕೋಳಿ ಬಲ್ಲದು.
0: ಇದು ಕಾರಣ ಮನುಷ್ಯ ಜನ್ಮದಿ ಶಿವಜ್ಞಾನವನ್ನು ಅರಿಯದಿರ್ದಳೆ
1: ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿ.

0: ಶ್ರೀ ಮಂಜುನಾಥ್ ಮಡಿವಾಳರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರು. ಬಸವಾದಿ ಪ್ರಮಥರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅಹರ್ನಿಶಿ ದುಡಿದವರು. ವಚನ ಕಮ್ಮಟ ಕಾರ್ಯಾಗಾರ, ಶರಣ ಸಂಸ್ಕೃತಿ ಸಂಸ್ಕಾರ ಶಿಬಿರಗಳನ್ನು ನಡೆಸಿ ಹಿರಿಯರಲ್ಲಿ ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದವರು. ಶಿಕ್ಷಕರಾಗಿ ಮಕ್ಕಳಲ್ಲಿ ವಚನಗಳ ಮೌಲ್ಯಗಳನ್ನು ತಲುಪಿಸಿದವರು. ವಚನ ಸಾಹಿತ್ಯ, ನೈತಿಕ ಶಿಕ್ಷಣ ಕುರಿತಂತೆ 6 ಪುಸ್ತಕಗಳನ್ನು ಪ್ರಕಟಿಸಿ ಸಾಹಿತ್ಯದ ಕೊಡುಗೆ ನೀಡಿದವರು. ಬನ್ನಿ ಅವರ ವಿಶ್ಲೇಷಣೆಯನ್ನು ಕೇಳೋಣ.
1: ವಿಶ್ವಗುರು ಬಸವನನ್ನವರು ಬೋಧಿಸಿದ ಪಂಚ ಆಚಾರಗಳಲ್ಲಿ ಗಣಾಚಾರವೂ ಒಂದಾಗಿದೆ. ಆ ಗಣಾಚಾರದ ಶರಣರಾದ ಗುರುಮಡಿವಾಳ ಮಾಚೆತಂದೆಯವರು ಕಲಿದೇವರ ದೇವ ಎಂಬ ವಚನಾಂಕಿತದಲ್ಲಿ ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ವಚನ ಸಾಹಿತ್ಯವನ್ನು ಸಂರಕ್ಷಿಸುವ ಮಹಾನ್ ಕಾರ್ಯ ಮಾಡಿದ ಶರಣರಲ್ಲಿ ಅಗ್ರಗಣ್ಯರಾಗಿದ್ದಾರೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಚಚ್ಚದೆಯಿಂದ ಬಿಚ್ಚುಗತ್ತಿಯನ್ನು ಎತ್ತಿ ಉಳವಿಯವರೆಗೆ ಸಂಚರಿಸಿ ವೈರಿಗಳನ್ನು ಸೆದೆಬಡಿದು ಶರಣ ಸಾಹಿತ್ಯವನ್ನು ಇಂದಿನ ಪೀಳಿಗೆಗೆ ಉಳಿಸಿಕೊಟ್ಟ ಮಹಾತ್ಮ ಮಡಿವಾಳ ಮಾಚಿತಂದೆಯವರಾಗಿದ್ದಾರೆ. ಮಡಿವಾಳ ಮಾಚಿತಂದೆಯವರು ಶರಣರ ಬಟ್ಟೆಗಳನ್ನು ತೊಳೆಯುವ ಕಾಯಕ ಮಾಡುವ ಮುಖೇನ ತಮ್ಮ ಸ್ವಾನುಭಾವದ ನೆಲೆಯಿಂದ ತಾತ್ವಿಕವಾದ ಮತ್ತು ವೈಚಾರಿಕವಾದ ವಚನಗಳನ್ನೂ ರಚಿಸಿರುವುದು ತುಂಬಾ ವಿಶೇಷವಾಗಿದೆ. ನಿಷ್ಠೆಗೆ ಹೆಸರಾದ ಮಾಚಿದೇವರು ಪ್ರಸ್ತುತ ವಚನದಲ್ಲಿ ಮಾನವ ಜೀವನ ಬಹುಮುಖ್ಯವಾದ ಗುರಿಯನ್ನು ಹೇಳುತ್ತಿದ್ದಾರೆ. ಇಲ್ಲಿ ಪ್ರಕೃತಿ ಸಹಜವಾದ ಪ್ರಾಣಿಗಳಲ್ಲಿರುವ ವಿಶೇಷ ಗುಣಗಳನ್ನು ವೈಜ್ಞಾನಿಕವಾಗಿ ಶೋಧಿಸಿದ್ದಾರೆ. ಇದು ಮಾಚಿತಂದೆಗಳ ಸಂಶೋಧನಾತ್ಮಕ ವೀಕ್ಷಣಾ ಗುಣಗಳನ್ನು ತೋರಿಸುತ್ತದೆ. ಪ್ರಸ್ತುತ ವಚನದಲ್ಲಿ ಒಂದೊಂದು ಪ್ರಾಣಿಗಿರುವ ಒಂದೊಂದೇ ವಿಶೇಷ ಗುಣವನ್ನು ಪರಿಚಯಿಸುತ್ತಾರೆ. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಬಳಕೆಯಾದ ಪ್ರಾಣಿಗಳಿಗೆ ಮಾಚಿತಂದೆಯವರು ಹೇಳಿದಂತೆ ಒಂದೇ ವಿಶೇಷವಾದ ಪ್ರಜ್ಞೆ ಅಥವಾ ಜ್ಞಾನವಿದೆ. ಅದೊಂದನ್ನು ಬಿಟ್ಟು ಮತ್ತೊಂದು ಅರಿವು ಅವುಗಳಲ್ಲಿಲ್ಲ. ಬಂಧುಗಳೇ ನೋಡಿ, ಸರ್ಪಕ್ಕೆ ವಾಯು ಬೀಸುವ ದಿಕ್ಕಿನ ಅರಿವಿದೆ. ಅದು ಗಾಳಿಯನ್ನೇ ಸೇವಿಸಿ ಕೆಲ ದಿನಗಳ ಕಾಲ ಬದುಕಬಹುದು. ಅಷ್ಟೇ ಅಲ್ಲ, ಅದರ ಯೋಚನೆ ಎಷ್ಟು ವೇಗವಾಗಿದೆ ಎಂದರೆ ವಾಯುವಿನಂತೆ ಎಲ್ಲೆಡೆ ಚಲಿಸುವುದು. ವಿಶೇಷವೆಂದರೆ ತನಗೆ ಯಾರಿಂದ ತೊಂದರೆ ಇದೆ ಎಂಬುದನ್ನು ಅರಿಯುವ ಗುಣ ಹೊಂದಿದೆ. ಇನ್ನು ಇರುವೆ ಅತ್ಯಂತ ಚಿಕ್ಕ ಜೀವಿ, ಅದು ಸಿಹಿಯನ್ನು ಗುರುತಿಸುತ್ತದೆ. ಎಲ್ಲ ತಂತ್ರಜ್ಞಾನ ಬಲ್ಲ ಮಾನವ ಹಣ್ಣಾಗಿದೆ ಇಲ್ಲವೋ ಎಂಬುದನ್ನು ಹಣ್ಣನ್ನು ಹೆಂಚಿ ತಿಂದು ನೋಡುತ್ತಾನೆ. ಆದರೆ ಇರುವೆ ಮರದ ತುದಿಗಿರುವ ಹಣ್ಣನ್ನು ಕೇವಲ ಮರದ ಬುಡಕ್ಕೆ ಮೂಷಿಸಿ ಗುರುತು ಹಿಡಿಯುತ್ತದೆ. ಇನ್ನು ಶರಣರು ಕರೆದ ದಾಸೋಹ ಪಕ್ಷಿ ಕಾಗೆ, ಅದಕ್ಕೆ ನನ್ನವರು ತನ್ನವರೆಂಬ ಸ್ವಾಭಿಮಾನವಿದೆ. ಏನನ್ನೇ ಕಂಡರೂ ತನ್ನಂತಿರುವ ಜೀವಿಗಳನ್ನು ಕರೆದು ಜೊತೆಗೂಡಿ ತಿನ್ನುವ ಮೂಲಕ ತನ್ನವರನ್ನು ಗುರುತಿಸುವ ಬುದ್ಧಿಶಕ್ತಿ ಕಾಗೆಗಿದೆ. ಕೋಳಿಗೆ ಪ್ರಕೃತಿ ದತ್ತವಾಗಿ ನಿಸರ್ಗದಲ್ಲಾಗುವ ಬದಲಾವಣೆಯನ್ನು ಗುರುತಿಸಿ ಸರಿಯಾದ ವೇಳೆಯನ್ನು ತಿಳಿಸಲು ಅದು ಕೂಗುತ್ತದೆ. ಎಷ್ಟೋ ಶತಮಾನಗಳ ಕಾಲ ಇದು ಹಳ್ಳಿಯ ಗಡಿಯಾರವಾಗಿತ್ತು. ಅದರ ಕೂಗಿನಿಂದ ಲೋಕದ ಜನ ಸಮಯ ತಿಳಿಯುತ್ತಿದ್ದರು. ಈ ಎಲ್ಲಾ ಪ್ರಾಣಿಗಳಿಗೆ ಈ ತೆರನಾದ ಒಂದೊಂದೇ ವಿಶೇಷತೆಗಳಿವೆ. ಅರಿವಿನ ಪ್ರಾಣಿಯಾದ ಮಾನವ ಇವೆಲ್ಲವುಗಳಿಗಿಂತ ಭಿನ್ನವಾಗಿದ್ದಾನೆ. ಈತನಲ್ಲಿ ಅರಿವಿದೆ, ಪ್ರಜ್ಞೆಯಿದೆ, ಚೈತನ್ಯವಿದೆ. ಹಾಗಾಗಿ ಈತ ತಿಳಿಯಬೇಕಾಗಿರುವುದು ಶಿವಜ್ಞಾನ. ನಾನು ಸಾಕ್ಷಾತ್ ಪರಶಿವಸ್ವರೂಪಿ ಎಂಬುದೇ ಶಿವಜ್ಞಾನ. ಒಂದು ಬೀಜ ಪೂರ್ಣ ಪ್ರಮಾಣದ ಕಾಳು ಆಗಿದ್ದರೆ ಮಾತ್ರ ಹೇಗೆ ಬೀಜ ಮೊಳಕೆಯೊಡೆದು

ಅದು ಮತ್ತೊಂದು ಸಸಿಯಾಗಿ ಮರವಾಗುವುದೋ? ಹಾಗೆಯೇ ಸಕಲ ಜೀವರಾಶಿಗಳೂ ಪರಮಾತ್ಮನ ಸ್ವರೂಪವೇ ಆಗಿವೆ. ಆದರೆ ಮಾನವನಿಗೆ ಮಾತ್ರ ಅದನ್ನು ಅರಿತುಕೊಳ್ಳುವ ವಿಶೇಷವನ್ನು ಆ ಸೃಷ್ಟಿಕರ್ತ ಕರುಣಿಸಿದ್ದಾನೆ. ಹಾಗಾಗಿ ನಾನು ಸಂಪೂರ್ಣವಾಗಿ ಆ ಪರಮಾತ್ಮನ ಸ್ವರೂಪವೇ ಆಗಿದ್ದೇನೆ ಎಂಬುದನ್ನು ಗಟ್ಟಿಯಾಗಿ ನಂಬುವುದು, ನಂತರ ಅದು ಹೇಗೆ ನನ್ನಲ್ಲಿ ನೆಲೆ ನಿಂತಿದೆ ಎಂಬುದನ್ನು ಕಾಣುವುದೇ ಶಿವಪಥವಾಗಿದೆ. ಇದೇ ಮಾತನ್ನು ಗುರು ಅಂಬಿಗರ ಚೌಡಯ್ಯನವರು, ನಾನೆಲ್ಲಿಂದ ಬಂದೆ, ನನಗೆ ದೇಹ ಬಂದ ಪರಿಯಾವುದು, ಮುಂದೆ ಎಯ್ದುವ ಸಾಗುವ ದಿಕ್ಕಾವುದು ಎಂದು ತಮಗೆ ತಾವೇ ಪ್ರಶ್ನಿಸಿಕೊಳ್ಳುವ ಮೂಲಕ ಇದೇ ಗುರಿಯನ್ನು ಕಾಣುವ ಹಂಬಲ ವ್ಯಕ್ತಪಡಿಸುತ್ತಾರೆ. ಆ ದಿಶೆಯಲ್ಲಿ ವೀರ ಮಡಿವಾಳ ಮಾಚಿತಂದೆಯವರು, ಲೋಕದ ಮಾನವರೆಲ್ಲರಿಗೂ ನಮ್ಮ ಸ್ವರೂಪದ ಅರಿವು ನಮ್ಮೊಳಗೇ ಇದೆ, ಆ ಶಿವಜ್ಞಾನವನ್ನು ಸಾಧನೆ ಮಾಡಿ ಕಾಣದೇ ಹೋದರೆ ಆ ಅಲ್ಪ ಅರಿವಿನ ಪ್ರಾಣಿಗಳಿಗಿಂತಲೂ ನಾವು ಕೀಳಾದಂತೆ ಎಂದು ತೀಕ್ಷ್ಣವಾಗಿ ನಮ್ಮನ್ನು ಎಚ್ಚರಿಸುವುದು ಈ ವಚನದಲ್ಲಿ ಕಂಡುಬರುತ್ತದೆ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
1: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಅಜೆಂಟಿಕ್ ಎಐ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಸೂರಜ್ ಕಡ್ಲಿ.
4: ಊಹಿಸಿಕೊಳ್ಳಿ, ನೀವು ಒಂದು ದಿನ ಬೆಳಿಗ್ಗೆ ಎದ್ದುಕೊಂಡಾಗ ನಿಮ್ಮ ಮೊಬೈಲ್ ಹೇಳುತ್ತದೆ, ಇಂದು ಮಳೆಯ ಸಾಧ್ಯತೆ ಇದೆ, ನಾನು ನಿಮ್ಮ ಸಭೆಯನ್ನು 30 ನಿಮಿಷ ಮುಂದೂಡಿದ್ದೇನೆ, ನಿಮ್ಮ ಪ್ರಯಾಣಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೇನೆ ಮತ್ತು ನಿಮ್ಮ ಮಗುವಿನ ಶಾಲೆಗೆ ಮಾಹಿತಿ ಕಳುಹಿಸಿದ್ದೇನೆ. ನೀವು ಯಾವುದನ್ನೂ ಮಾಡಿಲ್ಲ, ಕೇಳಲೂ ಇಲ್ಲ, ಆದರೆ ಕೆಲಸಗಳೆಲ್ಲ ಆಗಿವೆ. ಇದು ವಿಜ್ಞಾನ ಕಾದಂಬರಿಯ ಕಥೆಯಲ್ಲ, ಇದೇ ಅಜೆಂಟಿಕ್ ಎಐ ಎಂಬ ಹೊಸ ತಂತ್ರಜ್ಞಾನ. ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ ಎಜೆಂಟಿಕ್ ಎಐ. ಸಾಧಾರಣವಾಗಿ ನಾವು ಬಳಸುವ ಎಐ ಅಂದರೆ ಕೃತಕ ಬುದ್ಧಿಮತ್ತೆ ನಮಗೆ ಉತ್ತರ ಕೊಡುತ್ತದೆ, ಆದರೆ ಅಜೆಂಟಿಕ್ ಎಐ ಎಂದರೆ ಸ್ವತಃ ಯೋಚಿಸಿ ನಿರ್ಧಾರ ತೆಗೆದು ಕೆಲಸಗಳನ್ನು ಪೂರ್ಣಗೊಳಿಸುವ ಎಐ ವ್ಯವಸ್ಥೆ. ಇದು ಕೇವಲ ಪ್ರಶ್ನೋತ್ತರವಲ್ಲ, ಇದು ಯೋಚನೆ, ಯೋಜನೆ, ಕಾರ್ಯ ಮಾಡುವ ವ್ಯವಸ್ಥೆ. ಈ ಅಜೆಂಟಿಕ್ ಎಐ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಳ್ಳೋಣ. ಇದರಲ್ಲಿ ಹಲವಾರು ತಂತ್ರಜ್ಞಾನಗಳ ಸಂಯೋಜನೆ ಇದೆ. ಉದಾಹರಣೆಗೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳು ಮಾನವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಉತ್ತರಿಸಲು ನೆರವಾಗುತ್ತವೆ. ಮೆಮರಿ ಸಿಸ್ಟಮ್ಗಳು ಹಿಂದಿನ ಮಾಹಿತಿ ನೆನಪಿಟ್ಟುಕೊಳ್ಳಲು ನೆರವಾಗುತ್ತವೆ. ಪ್ಲಾನಿಂಗ್ ಅಲ್ಗಾರಿದಮ್ಗಳು ಕೆಲಸಗಳನ್ನು ಹಂತವಾಗಿ ವಿಭಜಿಸಲು ನೆರವಾಗುತ್ತವೆ. ಟೂಲ್ಸ್ ಮತ್ತು ಎಪಿಐಗಳ ಸಂಪರ್ಕ, ಇಂಟರ್ನೆಟ್, ಅಪ್ಲಿಕೇಶನ್ಗಳು, ಡೇಟಾಬೇಸಸ್ಗಳನ್ನು ಬಳಸಲು ನೆರವಾಗುತ್ತವೆ. ಫೀಡ್ಬ್ಯಾಕ್ ಲೂಪ್ಗಳು ಕೆಲಸ ಸರಿಯಾಗಿ ಆಗಿದೆಯೇ ಎಂದು ಪರಿಶೀಲಿಸಲು ಸಹಾಯವಾಗುತ್ತವೆ. ಈ ಎಲ್ಲವನ್ನು ಸೇರಿಸಿದಾಗ ಎಐ ಒಂದು ಸಹಾಯಕ ಅಲ್ಲ, ಒಂದು ಕಾರ್ಯನಿರ್ವಹಿಸುವ ಏಜೆಂಟ್ ಆಗುತ್ತದೆ. ಅಜೆಂಟಿಕ್ ಎಐ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಸಹಾಯಕವೆಂದು ಅರಿತುಕೊಳ್ಳೋಣ. ದಿನದ ಯೋಜನೆ ಸ್ವಯಂ ರೂಪಿಸುವುದು, ಬ್ಯಾಂಕಿಂಗ್ ಮತ್ತು ಬಿಲ್ ಪಾವತಿಗಳನ್ನು ನಿರ್ವಹಿಸುವುದು, ಆರೋಗ್ಯ ತಪಾಸಣೆ ಮತ್ತು ಔಷಧಿ ನೆನಪಿಸುವುದು, ಮಕ್ಕಳ ಅಧ್ಯಯನಕ್ಕೆ ವೈಯಕ್ತಿಕ ಮಾರ್ಗದರ್ಶನ ನೀಡುವುದು, ಕೃಷಿಯಲ್ಲಿ ಹವಾಮಾನ ಮತ್ತು ಉತ್ತಮ ಬೆಳೆಗೆ ಸಲಹೆಗಳು

0: ಗಳನ್ನು ನೀಡುವುದು. ಇದರಿಂದ ಸಮಯ ಉಳಿಯುತ್ತದೆ, ತೊಂದರೆ ಕಡಿಮೆಯಾಗುತ್ತದೆ ಮತ್ತು ನಿರ್ಧಾರಗಳು ಸುಲಭವಾಗುತ್ತವೆ. ಅಜೆಂಟಿಕ್ ಎಐನ ಪ್ರಮುಖ ಲಾಭಗಳ್ಯಾವೆಂದರೆ ಸ್ವಯಂಚಾಲಿತ ಕಾರ್ಯಗಳು ಅಂದರೆ ಆಟೋಮೇಷನ್, ಸಮಯದ ಉಳಿತಾಯ, ತಪ್ಪುಗಳು ಕಡಿಮೆಯಾಗುತ್ತವೆ, ವೈಯಕ್ತಿಕ ಸೇವೆಗಳನ್ನು ರೂಪಿಸಿಕೊಳ್ಳಬಹುದು, 24 ಗಂಟೆಗಳ ಸಹಾಯ. ಇದು ಒಂದು ರೀತಿಯ ನಿಮ್ಮ ಜೊತೆಗೆ ಕೆಲಸ ಮಾಡುವ ಡಿಜಿಟಲ್ ಸಹಾಯಕವಿದ್ದಂತೆ. ಪ್ರಿಯ ಶ್ರೋತೃಗಳೇ, ಅಜೆಂಟಿಕ್ ಎಐ ನಮ್ಮ ಜೀವನವನ್ನು ಇನ್ನಷ್ಟು ಸುಲಭ ಮತ್ತು ಸುಗಮವಾಗಿಸುವ ದಿಕ್ಕಿನಲ್ಲಿ ಸಾಗುತ್ತಿದೆ. ಇದು ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ, ಆದರೆ ಭವಿಷ್ಯದಲ್ಲಿ ಇದು ನಮ್ಮ ದಿನನಿತ್ಯದ ಭಾಗವಾಗುವುದು ಖಚಿತ. ತಂತ್ರಜ್ಞಾನವನ್ನು ಹೊಣೆಗಾರಿಕೆಯಿಂದ ಬಳಸಿದರೆ ಅದು ನಮ್ಮ ಪ್ರಗತಿಗೆ ಬೆಂಬಲವಾಗುತ್ತದೆ.
1: ಅಜೆಂಟಿಕ್ ಎಐ ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಸೂರಜ್ ಕಡ್ಲಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಅಜೆಂಟಿಕ್ ಎಐನ ಪ್ರಮುಖ ಲಾಭ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಆಕಾಶವಾಣಿ ಧಾರವಾಡ. ಸಮಯ 6:55 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ

0: ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಈ ಮಧ್ಯಾಹ್ನ 12:05 ರಾಜ್ಯ ವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ. ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
2: ಯಾರು?
3: ಓಹ್, ಸವಿ ರತ್ನ, ಬನಿ ಬನಿ ಬನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತುಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತುಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತುಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತುಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತುಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಿಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತುಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತುಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಐತಿಹಾಸಿಕ

0: ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978 ಇಸ್ವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ ಫೂಡ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಸೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
1: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
5: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಮ್ಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನು ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
1: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ,

0: ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10 ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ, ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250 ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10 ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಕಾರ್ಯಕ್ರಮ ಸರಣಿ
3: ನೆನಪಾಗಿ ಕಾಡ್ತಾವ ಹಾಡು.
2: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳ್ಳಕ್ಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
3: ನಮಸ್ಕಾರ ಕೇಳುಗ್ರಿ, ಗೌರಕ್ಕ. ಏ ಗೌರಕ್ಕ, ಬಾರು ಬೇ ಗಡಾನ.
4: ಬನ್ನಿ ಬನ್ನಿ
3: ನೋಡುವ, ಎಲ್ಲ ಒಂದ್ ದರ್ಸನಾತು, ಬಳಿ ಕುಂಕುಮ ತಗೊಳದಾತು, ಇನ್ನು ಏನ್ ಮಾಡಕತ್ತಿ ಅತ್ತಾಗ ನಿಂತು?
4: ಮಕ್ಕಳಿಗೆ ಒಂದಿಟ್ಟು ತಿನ್ನಕ ಬೆಂಡು ಬೆತ್ತ ಸಾ ತಗೊಳಕತ್ತಿದ್ನಿ. ಬಂದೆ ಬಂದ ಬಿಟ್ಟೆ ಬೇ.
3: ತಗೋ ತಗೋಳ, ಯಾರ್ ಬ್ಯಾಡಂದ್ರು? ಮಕ್ಕಳಿಗೆ ಬೆಂಡು ಬತ್ತಾಸ ಅಂದ್ರೆ ಗಣ ಪಿರುತಿ. ಹಾ ತಗೊಂಡೆಲ್ಲ ಪಾಡಾತ್ ಬಿಡು. ಇಲ್ಲೋಡು, ಈ ಬೆಂಡು ಬತ್ತಾಸದಂಗ ಸವಿ ಸವಿಯಾಗಿರೋ ಚೌಡ್ಕಿ ಪದ ಅಲ್ಲಿ ಕೇಳಾಕತ್ತಿತ್ತಲ್ಲ ನಿನಗ?
4: ಹೌದ್ ಕೇಳಾಕತ್ತೈತಿ.
3: ಮತ್ತ ಇಲ್ಲಿಂದ ಏನ್ ಮಾಡಾಕತ್ತಿ? ಬಾಟ ಹೋಗಿ ಕೇಳೋಣಂತ.
4: ನಡಿ ಬೇ, ನಡಿ ನಡಿ.

ಸರಳ ಭಾಷೆ, ಶ್ರೀಮಂತ ಪರಂಪರೆಯಿಂದ ಬೆಳುವಲದ ಬೆಳಿಹಂಗನ ಫಲವತ್ತಾದ ಉತ್ತರ ಕರ್ನಾಟಕದ ಮನೆ ಮನೆಗಳೊಳಗ ಹಚ್ಚ ಹಸಿರಾಗಿ ಬೆಳೆದು ನಿಂತ ಜನಪದ ಸಾಹಿತ್ಯ ಅನ್ನೋ ಸಮೃದ್ಧ ವನರಾಶಿಯಿಂದ ಆರಿಸಿ ತೆಗೆದ ಸುಮಧುರ ಸಸ್ಯ ಸಂಜೀವಿನಿ ಈ ಚೌಡ್ಕಿ ಪದ. ಚೌಡ್ಕಿ ಪದ ಅನ್ನೋದೇನೋ ಖರೆ, ಆದ್ರ ಈ ಹಾಡಿರೋದು ಒಂಚೂರ ಬ್ಯಾರೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲದ ಕೇಳುಗ್ರೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅನ್ನೋ ಅಪ್ಪಟ ಜಾನಪದ ಸಸಿಗೆ ಶಿಷ್ಟ ಸಂಗೀತದ ಕಸಿ ಮಾಡಿ ವಿಶಿಷ್ಟ ಬಗೆಯ ಖುಷಿ ಪಡ್ಕೊಂಡವರು ಎಸ್ ಕೃಷ್ಣಮೂರ್ತಿ ಅನ್ನೋ ಹಿರಿಯ ಸಂಗೀತ ಸಂಯೋಜಕರು.

ಮೂರ್ತಿ ಅವರು ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದೊಳಗ ಸಂಗೀತ ಸಾಹಿತ್ಯದ ಕ್ಷೇತ್ರದೊಳಗ ಹಲವಾರು ಜನಪ್ರಿಯ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿದ್ರು. ಈ ಸಂದರ್ಭದೊಳಗ ಅವ್ರ ತಲೆಯೊಳಗೆ ಮೂಡಿತು ಈ ಹಾಡಿನ ಜಾಡು. ಆ ಜಾಡನ್ನ ಹಿಡಿದು ಮುನ್ನಡೆದ್ರು ಮೂಲ ಕಲಾವಿದರಾದ ತಿಕೋಟಾದ ಗೌರವ ಮಾದರ್ ಮತ್ತು ಸಂಗಡಿಗರನ್ನ ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ರು. ಸಂಗೀತ ಬಲ್ಲ ಕಲಾವಿದರಿಗೆ ಈ ಚೌಡಕಿ ಪದ ಹೇಳಿಕೊಡ್ಲಿಕ್ಕೆ ಸಲಹೆ ನೀಡಿದ್ರು. ಚೌಡಕಿ ಮಾತ್ರ ಮೂಲ ಕಲಾವಿದರಿಗೆ ನುಡಿಸ್ಲಿಕ್ಕೆ ಹೇಳಿದ್ರು. ಹಿಂಗ ಪ್ರಯೋಗದ ಕೂಸಾಗಿ ತಯಾರಾತು ಈ ಹಾಡು.

0: ವಯಸ್ಸಿನೊಳಗ 90 ಹೊಸ್ತಿಲೊಳಗ ಇದ್ರೂ ಸಂಗೀತ ಕ್ಷೇತ್ರದೊಳಗ ಆಳವಾದ ಅಧ್ಯಯನ ಮಾಡ್ತಾ ಮೌಲಿಕ ಕೃತಿಗಳನ್ನ ಹೊರತರೋ ಹೆಮ್ಮೆಯ ಕೆಲಸದಲ್ಲಿ ನಿರತರಾಗಿರೋ ಹೆಸರಾಂತ ಸಂಗೀತಜ್ಞ ಸಂಗೀತ ಸಂಯೋಜಕ ಎಸ್ ಕೃಷ್ಣಮೂರ್ತಿಯವರು ಈ ಹಾಡಿನ ಸವಿನೆನಪನ್ನ ಬಿಡಿಸಿಟ್ರು. ಹಿಂಗ
1: ನಾನು ಮುಖ್ಯವಾಗಿ ಅಭ್ಯಾಸ ಮಾಡಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತೆ ಪಾಶ್ಚಿಮಾತ್ಯ ಸಂಗೀತ. ಹಿಂದೂಸ್ತಾನಿ ಸಂಗೀತನ ಕೇಳಿ ಆನಂದ ಪಡೆಯುತ್ತಿದ್ದೆ, ಆದ್ರೂ ಅದರಲ್ಲಿ ಸಾಕಷ್ಟು ಪ್ರವೇಶ ಇರಲಿಲ್ಲ. ಈ ಕೊರತೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಯಾವ್ದಿದ್ದು ಅಂದ್ರೆ, ನಾನು ಧಾರವಾಡ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ವಚನ ಸಂಗೀತ ಮತ್ತೆ ಅಲ್ಲಿಯ ಜಾನಪದ ಸಂಗೀತದಲ್ಲಿ ಆಸಕ್ತಿ ಅಭಿರುಚಿ ಬೆಳೆಯತೊಡಗಿತು. ಒಂದು ಕಾರ್ಯಕ್ರಮ ಮಾಡಿದ್ದೆ ನಾನು, ಈ ಚೌಡಿಕಿ ಪದ ಅಂತ ಇದೆಲ್ಲ, ಅದನ್ನ ನಮ್ಮ ಫೋಕ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಹಾಡ್ತಾರೆ. ಆದ್ರೆ ಅವರು ಹಾಡುವಾಗ ಅವರಿಗೆ ಶಾಸ್ತ್ರೀಯ ಸಂಗೀತದ ಶಿಕ್ಷಣ ಇರೋಲ್ಲ ನೋಡಿ, ಆದ್ರಿಂದ ಅವ್ರು ಹಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ತಾಳಾನು ಸರಿ ಹೋಗುತ್ತೆ, ಬಟ್ ಯಾವ ರಾಗ ಹೋಲುತ್ತೆ ಅನ್ನೋದು ಬೇಕಾದ್ರೆ ಆ ಸ್ವರ ಸ್ಥಾನಗಳು ಕರೆಕ್ಟ್ ಆಗಿರ್ಬೇಕು, ಅದಕ್ಕೆ ಶಾಸ್ತ್ರೀಯ ಶಿಕ್ಷಣ ಇರಬೇಕು. ಆ ಶಿಕ್ಷಣ ಅವ್ರಿಗೆ ಇರೋದಿಲ್ಲ, ಅವ್ರು ಹಾಡ್ತಾರೆ ಅದು ಇಂಪಾಗಿರುತ್ತೆ. ಅದಕ್ಕೆ ನಾನು ಒಂದು ಯೋಚನೆ ಮಾಡಿದೆ, ಆ ಒರಿಜಿನಲ್ ಟ್ಯೂನ್ಸ್ ಎಲ್ಲ ತಗೊಂಡು ಅದನ್ನ ಸಂಗೀತ ಶಿಕ್ಷಣ ಪಡೆದಂತಹ ಕಲಾವಿದರಿಂದ ಹಾಡ್ತಿದ್ರೆ ಅದು ಯಾವ ರಾಗ ಅಂತ ತಕ್ಷಣ ನಾವು ಗುರುತು ಹಿಡಿಯಬಹುದು ಅಲ್ವೇ ಅಂತ ಅನ್ನಿಸ್ತು ನನಗೆ. ಹಾಗೆ ಮಾಡಿ ಹಳೆಯ ಬೇರು ಹೊಸತು ಚಿಗುರುತು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ರೈತ ಬಾಂಧವರನ್ನ ಹೆಣ್ಣು ಮಕ್ಕಳನ್ನ ಬರ್ಮಾಡಿಕೊಂಡು ಅವ್ರ ಕೈಯಲ್ಲಿ ಒರಿಜಿನಲ್ ಟ್ಯೂನ್ಸ್ ಹಾಡಿಸಿ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅವರದೇನೆ, ನಮ್ಮ ಶಾಸ್ತ್ರೀಯ ಸಂಗೀತದ ಇನ್ಸ್ಟ್ರೂಮೆಂಟ್ಸ್ ಬಳಸಲೇ ಇಲ್ಲ, ಅವರ ಇನ್ಸ್ಟ್ರೂಮೆಂಟ್ಸ್ ಅವರ ಧ್ವನಿ ಅವರ ಟ್ಯೂನ್ ತಗೊಂಡು ಆ ಟ್ಯೂನ್ ನ ಸ್ವಲ್ಪ ಸರಿಯಾಗಿ ಹೆಚ್ಚು ಕಡಿಮೆ ಇಲ್ಲದಾಗೆ ಸ್ವರ ಸ್ಥಾನಗಳು ಕರೆಕ್ಟ್ ಆಗಿರೋ ಹಾಗೆ ನಮ್ಮ ನುರಿತ ಗಾಯಕರಿಂದ ಅದನ್ನ ಹಾಡಿಸಿದಾಗ ಅದು ಇಂಥ ರಾಗ ಅಂತ ಗೊತ್ತಾಗೋದಕ್ಕೆ ಸಹಾಯ ಆಯಿತು.

0: ದರ್ಶನದೊಳಗ ಮೂಲ ಗಾಯಕರಿಂದ ಈ ಹಾಡನ್ನ ಕಲಿತು ಅವರ ಚೌಡಿಕೆಯೊಂದಿಗೆ ಈ ಹಾಡನ್ನ ಸಾದರಪಡಿಸಿದ ಕಲಾವಿದೆಯರು ಶ್ರೀಮತಿಯರಾದ ನೀಲಾ ಎಂ ಕೊಡ್ಲಿ, ಜಯಶ್ರೀ ಲಕ್ಷ್ಮೇಶ್ವರ್, ರೇವತಿ ಬಾಗಲ್ ಹಾಗೂ ರೋಹಿಣಿ ಬಾಗಲ್ ಅವರು. ಹಲವು ವರ್ಷಗಳ ಹಿಂದೆ ಹಾಡಿದ ಆ ಸವಿ ಅನುಭವದ ಸಿಹಿಯನ್ನ ಸಂತೋಷದಿಂದಲೇ ನಮ್ಮೊಂದಿಗೆ ಹಂಚಿಕೊಂಡ್ರು ನೀಲಾ ಎಂ ಕೊಡ್ಲಿ ಅವರು.
1: ಇದನ್ನು ಹಾಡಿದ ಮೂಲ ಕಲಾವಿದರು ಅಂದ್ರೆ ತಿಕ್ಕೋಟಾದಲ್ಲಿ ಒಬ್ಬ ಗೌರಮ್ಮ ಮಾದರ್ ಹಾಗೂ ಸಂಗಡಿಗರು ಅಂತಿದ್ದಾರೆ. ಅವ್ರು ಹಾಡ್ತಾ ಇದ್ದಾಗ ನಾವು ಒಂದೊಂದೇ ಲೈನ್ ಕೇಳಿಕೊಂಡು ಅವರಂಗ ನಾವು ಹಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೆ ಅದು ಬಹಳ ಚೆನ್ನಾಗಿ ಬಂತ್ರಿ. ಯಾಕಂದ್ರೆ ಅವ್ರು ಒಂದ್ ಲೈನ್ ಹೇಳಿದ್ರೆ ನಾವು ಒಂದ್ ಎರಡು ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನ ರಿಪೀಟ್ ಮಾಡ್ತಾ ಇದ್ವಿ. ಆಮೇಲೆ ಅವರು ಚೌಡಕಿ ಬಾರಿಸ್ತಾ ಇದ್ರು. ಗೌರಮ್ಮನ ಪಾರ್ಟಿ ಒಳಗ ನಾಲ್ಕ್ ಜನ ಇದ್ರು. ಅದನ್ನ ರೆಕಾರ್ಡ್ ಮಾಡುವಾಗ ನನಗ್ ಒಂದ್ ಅನುಭವ ಏನಾಯ್ತು ಅಂತಂದ್ರೆ, ನಾನು ಅಗ್ದಿ ತಲ್ಲೀನಾಗಿ ಹಾಡ್ತಾ ಇದ್ದೆ, ಅದ್ರೊಳಗೆ ಒಬ್ಬ ಹೆಣ್ಮಗಳಿಗೆ ಅವಳಿಗೆ ಏನ್ ಅನಿಸ್ತೋ ಏನೋ ನಮ್ ಧ್ವನಿ ಕೇಳಿ ಹಾಗಾಯ್ತು ಅಂತ ಆಮೇಲೆ ಹೇಳಿದ್ಲು. ಅವಳು ರೆಕಾರ್ಡ್ ಮುಗಿದ ತಕ್ಷಣ ಓಡಿ ಬಂದು ಅವಳು ನನ್ನನ್ನು ತಪ್ಕೊಂಡ್ಬಿಟ್ಲು. ಬಿಗಿಯಾಗಿ ತಪ್ಕೊಂಡು ಅವಳು ನಡಗ್ತಾ ಇದ್ದಾಳೆ. ನನಗ್ ಬಹಳ ಭಯ ಅಂದ್ರೇನು, ನನ್ಗೆ ಇದೇನಾಯ್ತಪ್ಪ, ನಾನೇನ್ ಮಾಡಿದೆ ಅಂತ. ನಮ್ಗೆ ಮೊದ್ಲೇ ಒಂದ್ ಸ್ವಲ್ಪ ನಾವು ಕ್ಲಾಸಿಕಲ್ ಹಾಡೋರು ಜಾನಪದ ಶೈಲಿಯೊಳಗೆ ಇವ್ರು ಹೇಳಿದಂತ ನಮ್ಗೆ ಕೂಡ್ತದೋ ಇಲ್ಲೋ ಅಂತ ತಿಳ್ಕೊಂಡು ಭಯ ಆಗಿ, ಆಮೇಲೆ ಆ ಹೆಣ್ಮಗಳು ಹೇಳಿದ್ಲು, ಇಲ್ಲಮ್ಮ ನಿನ್ ಧ್ವನಿ ತುಂಬಾ ಚೆನ್ನಾಗೈತಮ್ಮ, ಅದಕ್ಕೆ ನನಗ್ ಸಂತೋಷ ಆಯ್ತು, ಅದಕ್ಕೆ ನಾನು ಹಿಂಗ್ ಮಾಡಿದೆ, ತಪ್ಪು ತಿಳ್ಕೊಬೇಡ ಮಗು ಅಂತ. ಅವಾಗ ನನಗೂ ಕೂಡ ಇಷ್ಟು ಸಂತೋಷ ಆಯ್ತ್ರಿ, ಅಷ್ಟು ಸಂತೋಷ ಆಯ್ತು. ಆ ಹಾಡು ಇವತ್ತಿಗೂ ನಮ್ಮ ಆಕಾಶವಾಣಿಯೊಳಗ ಪ್ರತಿ ಶುಕ್ರವಾರ ಮಂಗಳವಾರ ಪ್ರಸಾರ ಆಗ್ತಾ ಇರ್ತದ. ಅದನ್ನ ಕೇಳಿದ್ರೆ ನಮಗ್ ತುಂಬಾ ಸಂತೋಷ ಆಗ್ತದೆ, ಇನ್ನೂ ಅದು ಪ್ರಸಾರ ಆಗ್ಲಿ ಅಂತ ನನ್ನ ಆಸೆ ಇದು.

0: ಹಾಡಿನ ಕೇಂದ್ರ ಬಿಂದು ಸೌದತ್ತಿ ಕ್ಷೇತ್ರದ ಏಳುಕೊಳ್ಳದ ಎಲ್ಲ ಮಾತಾಯಿ. ಈ ಹಾಡಿನೊಳಗ ಬರೋ ಹಂಗ ಈ ಎಲ್ಲವ್ವ ಅಥವಾ ರೇಣುಕೆಯ ಮಹಿಮೆಯ ಸುತ್ತ ಅನೇಕ ಕಥೆಗಳು ಇರೋದು ನಿಮ್ಗೆಲ್ಲ ಗೊತ್ತದ.
1: ಏನ್

0: ವೇದದ ನಿಯಮಿತ ಕೇಳುಗರು, ಈ ನಾಡಿನ ಖ್ಯಾತ ವಿದ್ವಾಂಸರು, ಹಿರಿಯ ಚಿಂತಕರು, ಸಹೃದಯ ಕಲಾ ರಸಿಕರೂ ಆಗಿರುವ ಪ್ರೊಫೆಸರ್ ಶ್ರೀನಿವಾಸ್ ತೋಫ್ಖಾನೆ ಅವರು ಈ ಹಾಡಿನ ಬಗ್ಗೆ ಏನ್ ಹೇಳಿದ್ರು ಕೇಳೋಣ.
1: ಸಂಪ್ರದಾಯ ಗೀತೆಗಳು ಬಹಳ ಹಳೆಯ ಪರಂಪರೆಯು. ಜಾನಪದರು ಅವುಗಳನ್ನ ಕಟ್ಟಿ ಹಾಡಿ ಕುಣಿದಾಡಿದರು. ನಮ್ಮ ಜಾನಪದರು ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ ಅನ್ನುವಂತೆ ಅವರು ಓದಿದವರಲ್ಲ, ಅಕ್ಷರಸ್ಥರಲ್ಲ, ಆದರೂ ಹಳೆಯ ಪೌರಾಣಿಕ ಕಥೆಗಳನ್ನ ಆಧರಿಸಿ ಕವನಗಳನ್ನ, ಹಾಡುಗಳನ್ನ, ಪದ ಪಂಕ್ತಿಗಳನ್ನ ಅವರು ಬರೆಯುತ್ತಾ ಹೋದರು. ಅಂಥದರಲ್ಲಿ ಒಂದಾದಂತಹ ಹಾಡು ಇದು, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ಇದನ್ನ ಜಾನಪದರು ಚೌಡಕಿ ವಾದ್ಯದೊಡನೆ ಹಾಡುವಂತಹ ಒಂದು ರೂಢಿಯನ್ನು ಇಟ್ಟುಕೊಂಡವರು. ಚೌಡಕಿ ವಾದ್ಯ ಒಂದು ಈ ಭಕ್ತಿಯ ಭಾವಾವೇಶ, ಅದಕ್ಕೆ ತಕ್ಕುದಾದಂತಹ ಒಂದು ರೀತಿಯಿಂದ ಒಂದು ಉತ್ಸಾಹದ ಗುಣವನ್ನ ಮೈಯಲ್ಲಿ ತುಂಬಿಕೊಂಡು ಆ ಜನ ಭಾವಾವೇಶದಿಂದ ಹಾಡುತ್ತಿದ್ದರು. ಅಂತಹ ಹಾಡನ್ನ ಇಲ್ಲಿ ಆಯ್ದುಕೊಂಡು ಇದಕ್ಕೆ ಆಧುನಿಕರು ಅಂದರೆ ಯಾರು ಪರಂಪರಾಗತವಾದಂತಹ

ಭಕ್ತರು ಅಲ್ಲವೋ ಅವರು ಕೂಡ ಇದನ್ನು ಸಂಗೀತಮಯವಾಗಿ ಅದನ್ನು ಹಾಡ್ತಾ ಇರ್ತಾರೆ. ಅಂತಹ ಹಾಡು ನಿಜವಾಗಿ ನೋಡಿದರೆ ಎಷ್ಟು ಹಳೆಯದಾದರೂ ಕೂಡ ಅದು ಇಂದಿಗೂ ಅದು ಹೊಸದಾಗಿಯೇ ಇದೆ. ನಿತ್ಯ ನವೀನ ಒಂದು ಗುಣ ಅದರಲ್ಲಿ ಇದೆ. ಜೇನು ಹಳೆಯದಾದಷ್ಟು ಹೆಚ್ಚು ಆರೋಗ್ಯಕರ, ಹೆಚ್ಚು ಸತ್ವಶಾಲಿ ಎಂದು ಔಷಧಿ ಶಾಸ್ತ್ರ ಹೇಳುವಂತೆ, ಕಾಡಿನಲ್ಲಿ ಬೆಳೆದಂತಹ ತೇಗಿನ ಮರ ಅದು ಹಳೆಯದಾದಷ್ಟು ಮೌಲ್ಯ ಅದರ ಹೆಚ್ಚುತ್ತದೆ ಅಂತ ನೋಡಿದಿಂದ ಹೇಳುವ ಹಾಗೆ ಈ ಹಾಡಾದರೂ ಕೂಡ ಹಳೆಯದಾದರೂ ಇದು ಸಾಕಷ್ಟು ಸತ್ವಶಾಲಿಯಾಗಿದೆ, ಲೋಕಪ್ರಿಯವಾಗಿದೆ. ಅದನ್ನು ಭಾವಾವೇಶದಿಂದ ಅವರು ಹಾಡುವುದನ್ನು ಕೇಳಿದರೆ ನಿಜವಾಗಿಯೂ ಎಲ್ಲಮ್ಮನ ಒಂದು ಕಥಾ ಚಿತ್ರ ಕಣ್ಣು ಮುಂದೆ ಬಂದು ನಿಲ್ತದೆ.

ಉಗಮದ ಬಗ್ಗೆ ಕೂಡ ಕೆಲವು ಕಥೆಗಳು ರೂಢಿಯೊಳಗವ. ಜಮದಗ್ನಿಯ ಆಶ್ರಮದಲ್ಲಿದ್ದ ಕಾಮಧೇನುವನ್ನ ಅಪಹರಿಸೋ ದುರಾಸೆಯಿಂದ ಕಾರ್ತವೀರ್ಯ ರಾಜ ಋಷಿಯನ್ನ ಕೊಂದು ಕಾಮಧೇನುವನ್ನ ವೈತಾನ. ಆದ್ರ ರೇಣುಕೆಯ ಮಗ ಪರಶುರಾಮ ಕಾರ್ತವೀರ್ಯನನ್ನ ಕೊಂದು ಕಾಮಧೇನುವನ್ನ ಮರಳಿ ತರ್ತಾನ. ಹಿಂಗ ಕೊಲ್ಲಲ್ಪಟ್ಟ ಕಾರ್ತವೀರ್ಯನ ಶರೀರದ ವಿವಿಧ ಭಾಗಗಳಿಂದ ಚೌಡ್ಕಿ ಅನ್ನೋ ವಾದ್ಯವನ್ನ ನಿರ್ಮಿಸಿದ್ರು ಅಂತ ಹೇಳ್ತಾರ. ಈ ಕಥೆ ಪ್ರಕಾರ ಕಾರ್ತವೀರ್ಯನ ಹೊಟ್ಟೆಯೇ ಚೌಡಿಕೆಯ ಕೊಳಗ, ಅವನ ಕೈಯೇ ಸರಿಗೋಲು, ಅವನ ಕರುಳೆ ತಂತಿ, ಅವನ ಬೆರಳೆ ನುಡಿಸೋ ಕಡ್ಡಿ. ಕಥೆ ಏನೇ ಇರಲಿ, ಜಾನಪದದ ಈ ಸಿರಿ ಶಿಷ್ಟ ಸಂಗೀತದೊಂದಿಗೆ ಸೇರಿ ಪಸರಿಸಿದ ಸವಿ ಎಲ್ಲಾ ಸ್ತರದ ಕೇಳುಗರಿಗೂ ಹರಡಿತ್ತು. ಭಕ್ತಿರಸದ ಸಿಹಿ ಹರಡುತ್ತಿದೆ ಈಗಲೂ ಅನುಭಾವದಾನಂದದ ವರ್ಣಿಸಲಾಗದ ಪರಿ.

0: ಹಾಗೆಳುವ್ರೆ, ಮುಗಿಯದ ಈ ಗಾನ ಪಯಣ ಹೊತ್ತು ತರಲಿದೆ ಮತ್ತೊಂದು ಜನಪ್ರಿಯ ಕವನ. ಕೇಳೋಣ ಆ ಸವಿಗಾನ, ಸೋಮವಾರದ ಸುಂದರ ಮುಂಜಾವಿನ ಆ ಕ್ಷಣ. ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳಕೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30:45.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
3: 8277583580 8277583612.
5: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
6: ಬಾರಪ್ಪ,
5: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
6: ನೋಡಪ್ಪ, RPLA ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. RPLA ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
7: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ್.
8: ಅಗರ್ ಟೈಮ್ ಮ್ಯಾನೇಜ್ಮೆಂಟ್ ಸಿಖ್ ಲಿ ಔರ್ ಸಮಯ ಕಾ ಪ್ರೊಡಕ್ಟಿವ್ ಯೂಸ್ ಸಿಖ್ ಲಿಯಾ, ಆಪ್ ದೇಖಿಯೇ, ಆಪ್ ಕಭಿ ಭಿ ಪ್ರೆಷರ್ ನಹೀ ಲಗೇಗಾ, ಥಕಾನ್ ನಹೀ ಲಗೇಗಿ.
7: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 ಅಪ್ರೈಲ್ ಸೆ

0: ಸಂರಕ್ಷಿಸೋಣ.
1: ಹರಿವ ನದಿ ಅಲೆಯಲಿಯು ಧುಮುಕು ಚಲ ಕಲರವವು ಹಾಡೋ ಲಾಲಿ ಸಂಗೀತ.
0: ಆಕಾಶವಾಣಿ ಸಮಯ 7:34:20 ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
3: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು.

0: ಮತ್ತು ಎಐ 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನಿವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ

ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19ರಂದು ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10ರಂದು ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026ರ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು

0: ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ. ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ. ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕನ್ನಡ ಚಿತ್ರಗೀತೆಗಳು.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 2025-26 ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
5: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
4: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
5: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
4: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
5: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
4: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
5: ದೂರವಾಣಿ ಸಂಖ್ಯೆ
4: 7975713292.
5: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
4: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ.

0: ಚಿನ್ನದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೆ ಎಸ್ ಚಿತ್ರ ಅವರು ಹಾಡಿರುವ ಕೊಡಗಿನ ಕಾವೇರಿ ಚಿತ್ರದ ಗೀತೆ

0: ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ ಗೋತೆನ್ಬರ್ಗ್ ಮೇ ಸ್ವೀಡನ್ ಕೆ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಕೆ ಸಾಥ್ ಬಾತ್ಚೀತ್ ಕಿ. ಭಾರತ ಔರ್ ಸ್ವೀಡನ್ ನೇ ಆಪ್ಸಿ ಸಹಯೋಗ ಕೋ ಬಢಾಕರ್ ವ್ಯಾಪಕ ರಣನೀತಿಕ ಸಾಝೆದಾರಿ ತಕ್ ಕರ್ನೆ ಕಾ ಫೈಸಲಾ ಕಿಯಾ. ಪ್ರಧಾನಮಂತ್ರಿ ನೇ ಸ್ವೀಡನ್ ಕಿ ಕಂಪನಿಯೋ ಕೋ ಮೇಕ್ ಇನ್ ಇಂಡಿಯಾ, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಔರ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಜೈಸಿ ಯೋಜನಾಓ ಕೆ ತಹತ್ ಭಾರತ ಮೇ ನಿವೇಶ ಬಢಾನೆ ಕಾ ನಿಮಂತ್ರಣ ದಿಯಾ. ಕೇರಳಂ ಮೇ ಕಾಂಗ್ರೆಸ್ ನೇತಾ ವಿ ಡಿ ಸತೀಶನ್ ಆಜ್ ಮುಖ್ಯಮಂತ್ರಿ ಪದ ಕಿ ಶಪಥ ಲೇಂಗೆ. ದಕ್ಷಿಣ ಪಶ್ಚಿಮ ಮಾನ್ಸೂನ್ ಕೆ ಸಾಮಾನ್ಯ ತಿಥಿ ಸೆ 6 ದಿನ ಪಹಲೆ 26 ಮೈ ಕೋ ಕೇರಳಂ ತಟ್ ಪರ್ ಪಹುಂಚನೆ ಕಿ ಸಂಭಾವನಾ. ಔರ್ ಐಪಿಎಲ್ ಕ್ರಿಕೆಟ್ ಮೇ ಡೆಲ್ಲಿ ಕ್ಯಾಪಿಟಲ್ಸ್ ನೇ ರಾಜಸ್ಥಾನ್ ರಾಯಲ್ಸ್ ಕೋ 5 ವಿಕೆಟ್ ಸೆ ಹರಾಯಾ. ಅಬ್ ಸಮಾಚಾರ ವಿಸ್ತಾರ ಸೆ. ಭಾರತ ಔರ್ ಸ್ವೀಡನ್ ನೇ ಆಪ್ಸಿ ಸಾಝೆದಾರಿ ಕೋ ಬಢಾಕರ್ ವ್ಯಾಪಕ ರಣನೀತಿಕ ಸಾಝೆದಾರಿ ಕರ್ನೆ ಕಾ ಫೈಸಲಾ ಕಿಯಾ ಹೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿ ಸ್ವೀಡನ್ ಯಾತ್ರಾ ಕಿ ಯೇ ಐತಿಹಾಸಿಕ ಉಪಲಬ್ಧಿ ಹೈ. ಶ್ರೀ ಮೋದಿ ನೇ ಕಲ್ ರಾತ್ ಗೋತೆನ್ಬರ್ಗ್ ಮೇ ಸ್ವೀಡನ್ ಕೆ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಕೆ ಸಾಥ್ ಬಾತ್ಚೀತ್ ಕಿ. ವೇ ಕಲ್ ಸ್ವೀಡನ್ ಕಿ 2 ದಿವಸೀಯ ಯಾತ್ರಾ ಪರ್ ಗೋತೆನ್ಬರ್ಗ್ ಪಹುಂಚೆ. ಭಾರತ ಸ್ವೀಡನ್ ಸಂಬಂಧೋ ಮೇ ಅಸಾಧಾರಣ ಯೋಗದಾನ ಔರ್ ದೂರದರ್ಶಿ ನೇತೃತ್ವ ಕಿ ಪಹಚಾನ್ ಕೆ ರೂಪ ಮೇ ಶ್ರೀ ಮೋದಿ ಕೋ ರಾಯಲ್ ಆರ್ಡರ್ ಆಫ್ ದ ಪೋಲರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಸೆ ಸನ್ಮಾನಿತ ಕಿಯಾ ಗಯಾ. ಪ್ರತಿನಿಧಿಮಂಡಲ ಸ್ತರ ಕಿ ವಾರ್ತಾ ಕೆ ದೌರಾನ್ ದೋನೋ ನೇತಾಓ ನೇ ವ್ಯಾಪಾರ, ನಿವೇಶ, ಪ್ರೌದ್ಯೋಗಿಕಿ, ನವಾಚಾರ, ಹರಿತ ಬದಲಾವ್, ಅಂತರಿಕ್ಷ, ಉಭರ್ತಿ ಪ್ರೌದ್ಯೋಗಿಕಿಯೋ, ರಕ್ಷಾ, ಸುರಕ್ಷಾ, ಎಸ್ಎಂಇ, ಅನುಸಂಧಾನ ಔರ್ ಜನತಾ ಕೆ ಬೀಚ್ ಸಂಬಂಧೋ ಮೇ ಸಹಯೋಗ ಕೋ ಪ್ರಗಾಢ ಕರ್ನೆ ಕೆ ತರೀಕೋ ಪರ್ ಚರ್ಚಾ ಕಿ. ದೋನೋ ನೇತಾ ಭಾರತ ಯುರೋಪಿಯ ಸಂಘ ರಣನೀತಿಕ ಸಾಝೆದಾರಿ ಕಿ ಭಾವನಾ ಔರ್ ಹಾಲ್ ಹೀ ಮೇ ಸಂಪನ್ನ ಭಾರತ ಯುರೋಪಿಯ ಸಂಘ ಮುಕ್ತ ವ್ಯಾಪಾರ ಸಮಝೌತೆ ಕೆ ಅನುರೂಪ ಜನಹಿತ ಕೆ ನಯ ಅವಸರೋ ಕಿ ಪಹಚಾನ್ ಕರ್ನೆ ಪರ್ ಭೀ ಸಹಮತ ಹುಯೆ. ಉನ್ಹೋನೆ ಕ್ಷೇತ್ರೀಯ ಔರ್ ವೈಶ್ವಿಕ ಮುದ್ದೋ ಪರ್ ಭೀ ಚರ್ಚಾ ಕಿ. ಸಂಯುಕ್ತ ರಾಷ್ಟ್ರ ಔರ್ ಬಹುಪಕ್ಷೀಯ ಸಂಗಠನೋ ಮೇ ಸುಧಾರ ಕಿ ತಾತ್ಕಾಲಿಕತಾ ಪರ್ ಜೋರ್ ದಿಯಾ ಗಯಾ ಔರ್ ಬಹುಪಕ್ಷೀಯ ಮಂಚೋ ಪರ್ ಸಹಯೋಗ ಆಗೆ ಬಢಾನೆ ಪರ್ ಸಹಮತಿ ಬನಿ.
2: यात्रा के दौरान दोनों देशों ने वर्ष 2026 से 2030 तक के लिए संयुक्त कार्य योजना अपनाई, जिसका उद्देश्य अगले 5 वर्षों में द्विपक्षीय आर्थिक आदान प्रदान को दोगुना करना है. इंडिया स्वीडन स्ट्रॉन्गर टुगेदर टुवर्ड्स 2047 थीम के तहत दोनों देशों ने 2027 में भारत में द्विपक्षीय व्यापार एवं निवेश शिखर सम्मेलन आयोजित करने पर सहमति जताई. स्वीडन उद्योगपति और प्रमुख कंपनियों के प्रतिनिधियों के साथ बातचीत में प्रधानमंत्री ने मेक इन इंडिया और मेड विद स्वीडन पहल के तहत निवेश बढ़ाने का आह्वान किया, विशेषकर राष्ट्रीय हरित हाइड्रोजन मिशन और क्रिटिकल मिशन मिनरल मिशन जैसे क्षेत्रों में. दोनों देशों की साझेदारी अब सेमीकंडक्टर और मजबूत सप्लाई चेन जैसे उच्च विकास वाले क्षेत्रों पर विस्तारित होगी. तकनीकी और जलवायु परिवर्तन के क्षेत्र में भी यात्रा के दौरान कई महत्वपूर्ण समझौते हुए. प्रधानमंत्री ने पहलगाम आतंकी हमले के बाद भारत के प्रति समर्थन व्यक्त करने के लिए स्वीडन का

0: trips to encourage use of public transport. This capacity expansion aims to ensure uninterrupted service and efficient passenger management. UAE nuclear plant attacked by drone testing Iran troops, writes the Hindustan Times. While the Times of India states drone attack sparks fire at UAE nuclear plant. In an editorial titled Diversification Gains, the Hindu commends India's export performance in April 2026, underscoring the attempts by the government and industry to diversify in terms of crisis. And finally, the Indian Express writes HPV vaccination sees uptick, 1,100 girls receiving the shot. The figure reflects a slow but steadily accelerating start to one of the country's most important public health drives in recent years in preventing cervical cancer. And with that, it's back to you, Shagun.
1: Thank you, Nina. And now, before we end the bulletin, the headlines once again. Prime Minister Narendra Modi holds bilateral talks with his Swedish counterpart Ulf Kristersson in Gothenburg. India and Sweden decide to elevate their bilateral ties to strategic partnership. Prime Minister Modi invites Swedish companies to enhance their presence in India under Make in India National Green Hydrogen Mission and National Critical Mineral Mission initiatives. Congress leader V.D. Satheesan to be sworn in as Chief Minister of Keralam today. Southwest monsoon likely to hit Keralam coast on 26th of this month, 6 days ahead of its normal date. And in IPL cricket, Delhi Capitals beat Rajasthan Royals by 5 wickets in Delhi. And with that, we end the morning news. Have a nice day.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಪ್ರಕಾಶ್ ಸಂಗೀತ್ ಅವರ ಗಾಯನದಲ್ಲಿ ಮೊದಲಿಗೆ ರಾಗ್ ಗ್ಯಾನ್ಕಲಿ ಕೇಳೋಣ. ತಬಲಾ ಸಾಥಿ ಸೂರಜ್ ಪುರಂದರೆ, ಹಾರ್ಮೋನಿಯಂ ಡಿ ಮಣಗಾಂವ್ಕರ್.

ಪ್ರಕಾಶ್ ಸಂಗೀತ್ ಅವರ ಗಾಯನದಲ್ಲಿ ಈವರೆಗೆ ರಾಗ್ ನಟ್ ಭೈರವ್ ಕೇಳಿದಿರಿ. ಇವರಿಗೆ ತಬ್ಲಾ ಸಾಥ್ ನೀಡಿದವರು ಸೂರಜ್ ಪುರಂದರೆ, ಹಾರ್ಮೋನಿಯಂ ಡಿಡಿ ಮಣಗಾಂವ್ಕರ್. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:05.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ.
4: ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾ ಎಂ ವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾ ಪಿ ವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-16, ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
5: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9 ಗಂಟೆ

ಕೇಳುಗರೆ, ಈ ಬೆಳಗ್ಗೆ 9:15 ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ 9:30. 10:30 ಜಾಯಿ ಜುಯಿ ಕೊಂಕಣಿ ಸಾಪ್ತಾಹಿಕ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಪರೂಪ ಜಾಲೆ ಅಖಂಡ ಘರ್ ಕುಟುಂಬ ಏಕ್ ಅನುಭವ್, ಈ ಕುರಿತು ಮಾತನಾಡುತ್ತಾರೆ ಶ್ರೀನಿವಾಸ್ ಶಾನ್ಭಾಗ್. ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 11:00. 11:30 ಪುಂಡಲೀಕ್ ವಾಯ್ ಭಜಂತ್ರಿ ಅವರ ಕ್ಲಾರಿಯೋನೇಟ್ ವಾದನ ಕೇಳಬಹುದು. 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ, ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. ಇದು ಮೈಸೂರು ಕೇಂದ್ರದ ಕೊಡುಗೆ. ಪ್ರಗತಿಪಥ 1:00 ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಕುರಿತು ಮಾತನಾಡುತ್ತಾರೆ ಎಂ ರವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಪರಮಾನಂದವಾಡಿಯ ಸದಾಶಿವ್ ದಶರಥ್ ಬಾಳೆಗೇರಿ ಹಾಗೂ ಮೇಳದವರಿಂದ ಮುಂಡಿಗಿ ಪದ ಕೇಳುತ್ತೀರಿ. ಕನ್ನಡ ಚಿತ್ರಗೀತೆಗಳು 1:30. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮ. ನಂತರ ಹೊಸ ಹಾಡು.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಶಿವಕುಮಾರ್ ಹಿರೇಮಠ್ ಅವರು ಹಾಡಿರುವ ಸುಗಮ ಸಂಗೀತ, ಮೊದಲಿಗೆ ಪುರಂದರದಾಸರ ಕೃತಿ.

ಶಿವಕುಮಾರ್ ಹಿರೇಮಠ ಅವರು ಹಾಡಿರುವ ಸುಗಮ ಸಂಗೀತವನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಅರ್ಪಣ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಡಿ ಕುಮಾರದಾಸ್ ಅವರು ಹಾಡಿರುವ ಪುರಂದರದಾಸರ ಕೃತಿ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
4: ಪರೀಕ್ಷಾ ಏಕ ಐಸಾ ಅವಸರ ಹೈ ಔರ್ ಪರೀಕ್ಷಾ ಕೆ ಲಿಯೆ ಹೆಲ್ದಿ ಕಾಂಪಿಟಿಷನ್ ಕಿ ಭಾವನಾ ಹಮಾರಿ ತಯಾರಿ ಕೋ ಔರ್ ಬೆಹತರೀನ್ ಬನಾತಿ.
3: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 April ಸೆ 23 May ತಕ್ ಚಲೆಂಗೆ. ಅಧಿಕ ಜಾನಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.
5: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309039. ಟೇಕ್ ಕೇರ್.
6: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
6: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ

0: ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಂದನ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆಯೊಂದನ್ನು ಕೇಳೋಣ. ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50 ಕ್ಕೆ.
1: ನಾನು

0: ಡಾಕ್ಟರ್ ತೇಜರಾಜ್ ಹೆಚ್ಕೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗ್ಯೂ ಜ್ವರದ ಬಗ್ಗೆ, ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿರುವ ದೇವರಗುಡಿ ಚಿತ್ರದ ಗೀತೆ. ಈಗ ಗೀತೆಗೆ ಸಾಹಿತ್ಯ ಬರೆದವರು ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದು.

0: ಬಾಂಧವರೇ, ನಂದನ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ.
1: ನಲ್ಮೆಯ ಕೇಳುಗರೆ, ಆಕಾಶವಾಣಿಗೆ 90 ಹರೆಯ

0: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ಆರ್ ಕೃಷ್ಣ ಪ್ರಸಾದ್.
1: ಧಾರವಾಡ ಆಕಾಶವಾಣಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಈಗ ನಾವೆಲ್ಲ ಪುರಾಣದಲ್ಲಿ ಕೇಳ್ತೀವಲ್ಲ ಅಶರೀರವಾಣಿ ಅಂತ, ದಟ್ ಈಸ್ ಲೈಫ್ ಚೇಂಜಿಂಗ್. ಅದು ಇಡೀ ಏನೋ ಒಂದು ಆ ಘಟನೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘಟ್ಟದಲ್ಲಿ ಅಶರೀರವಾಣಿ ಬರ್ತದೆ ಅಂತ. ನಿಮ್ಮ ಆಕಾಶವಾಣಿನೂ ಒಂದು ಅಶರೀರವಾಣಿ ಇದ್ದಂಗೆನೆ. ಯಾಕಂದ್ರೆ ರೇಡಿಯೋ ಮುಂದೆ ಕೂತವರಿಗೆ ಯಾರು ಮಾತಾಡ್ತಾರೆ ಅವ್ರ ಶರೀರ ಕಾಣಿಸೋದಿಲ್ಲ, ವಾಣಿ ಅಷ್ಟೇ ಕೇಳ್ತದೆ. ಈ ಆಕಾಶವಾಣಿ ಏನಿದೆ, ಇದು ನನಗಂತೂ ವೈಯಕ್ತಿಕವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಈ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮನರಂಜನೆ ಇರಬಹುದು, ಒಂದು ಒಳ್ಳೆಯ ಸಂದೇಶ ಇರಬಹುದು, ಇದನ್ನೆಲ್ಲ ಕೊಡ್ಲಿಕ್ಕಂತ ಇರುವಂತಹ ಒಂದು ಯಶಸ್ವಿ ಒಂದು ಸಂಸ್ಥೆ ಅಂತ ನನಗೆ ಯಾವಾಗ್ಲೂ ಬಹಳ ಅಭಿಮಾನ ಇದೆ. 90ರ ಹರೆಯ ಆಕಾಶವಾಣಿ ಮತ್ತೆ ತಿರುಗಿ ನೋಡಬೇಕಾಗಿಲ್ಲ, ಇಷ್ಟು ಚೆನ್ನಾಗಿ ಮುಂದುವರೆದಿದೆ. ಅದಕ್ಕೆ ನಾನು 90ರ ಒಂದು ಶುಭಾಶಯ ಹೇಳಬೇಕು.

0: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
3: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
4: ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕವಿರಾಜ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆ ಈಗ

ಈಗ ಎಸ್ ಜಾನಕಿ ಅವರು ಹಾಡಿರುವ ಆಟೋ ರಾಜ ಚಿತ್ರದ ಗೀತೆ ಕೇಳೋಣ. ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

ಇದುವರೆಗೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ ಭಾಗ 3 ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸ್ನೇಹಲೋಕ ಚಿತ್ರದ ಗೀತೆ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಆಕಾಶವಾಣಿ ಧಾರವಾಡ ಕೇಂದ್ರ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ತೇಜರಾಜ್ ಹೆಚ್ಕೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗು ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗು ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸ್ಲೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಧಾರವಾಡ ಆಕಾಶವಾಣಿ.

ವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಎಂ ರವಿ. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕವಿತಾ ಕೃಷ್ಣಮೂರ್ತಿ ಕುಮಾರ್ ಸಾನು ಅವರು ಹಾಡಿರುವ ಖಾಮೋಶಿ ಚಿತ್ರದ ಗೀತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಪುಂಡಲೀಕ್ ವಾಯ್ ಭಜಂತ್ರಿ ಅವರ ಕ್ಲಾರಿಯೋನೇಟ್ ವಾದನದಲ್ಲಿ ಕೇಳಿ ರಾಗ್ ನಟ್ ಭೈರವ್, ತಬಲಾ ಸಾಥಿ ಅಲ್ಲಮ್ಮ ಪ್ರಭು ಕಡಕೋಳ್.

ಇದುವರೆಗೆ ಪುಂಡಲಿಕ್ ವಾಯ್ ಭಜಂತ್ರಿ ಅವರ ಕ್ಲಾರಿಯೋನೇಟ್ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ತಬಲಾ ಸಾಥಿ ಅಲ್ಲಮ್ಮ ಪ್ರಭು ಕಡಕೋಳ್. ಆಕಾಶವಾಣಿ ಧಾರವಾಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ

0: ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಇನ್ನೊಂದು ಹೆಲಿಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ತಪ್ಪಿಸಿ ಎಸ್ಐಯು ಮಾಡಿದ್ದೇವೆ. ಆ ಎರಡು ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅಂಕೋಲ ಅದು ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ, ಫ್ಯಾಕ್ಟ್ರಿ ಬರುದಿಲ್ಲ ಅದು ಬಂದವೆ. ಇದು ಸಹಿತ ಅನುಕೂಲ ಆದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಕೋರ್ಟ್ ನೋಡಿರ್ತಾವ, ಎಲ್ಲಿ ಕೋರ್ಟ್ ಇರ್ತದೋ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುತ್ತದೆ.
0: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿ ಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ ಟಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ ಟಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್, ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50% ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್

ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ ವೈದ್ಯೆ ಹಾಗೂ ಸಾಹಿತಿ. ಶಿಶು ಸಾಹಿತ್ಯಕ್ಕೆ ಅನುಪಮ ಕೊಡುಗೆ ನೀಡಿದವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಅನಂತ ಗೀತಾ, ಶ್ವೇತಾಂಬಿ, ಹಿಮದಹು, ಸ್ನೇಹಪಲ್ಲವಿ ಅಲ್ಲದೆ ಇನ್ನೂ ಅನೇಕ ಲೇಖನ, ಕಥೆ, ಕಥಾ ಸಂಕಲನಗಳು ಡಾಕ್ಟರ್ ಅನುಪಮಾ ಅವರ ಸಾಹಿತ್ಯ ಗೂಡಿನಲ್ಲಿರುವ ಮತ್ತು ಪ್ರತಿಯೊಂದು ಲೇಖನ ಕಥೆಗಳಲ್ಲಿ ಅವರ ಮನೋವಿಶ್ಲೇಷಣೆಗಳು ಓದುಗನನ್ನ ಹಿಡಿದಿಡುತ್ತವೆ. ಬನ್ನಿ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. ಕೇಳೋಣಲ್ಲ.
1: ಕನ್ನಡ ಸಾರ್ವತ ಲೋಕದಲ್ಲಿ ಅನುಪಮ ನಿರಂಜನ್ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದವರು. ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಎಂದೇ ಹೇಳಬಹುದು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ಜನಮನದಲ್ಲಿ ಇಂದಿಗೂ ಹಸಿರಾಗಿ ಉಳಿದವರು. ಕಥೆ, ಕಾದಂಬರಿ, ಶಿಶು ಸಾಹಿತ್ಯ, ಕವನ, ಕಥನ, ವೈದ್ಯಕೀಯ ಲೇಖನಗಳು, ದಾಂಪತ್ಯ ಕಲೆ, ವಿಜ್ಞಾನ, ಹೀಗೆ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡವರು. ಅನುಪಮಾ ಅವರ ಆತ್ಮಚರಿತ್ರೆ ನೆನಪು ಸಿಹಿ ಕಹಿ ಜನಮನದಲ್ಲಿ ಇಂದಿಗೂ ಅಳಿಸದೆ ಉಳಿದು ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಉತ್ತೇಜನ ನೀಡುವಂತಿದೆ. ಅನುಪಮಾ ಅವರಿಗೆ ಆತ್ಮಕಥೆ ಬರೆಯುವ ಇಚ್ಛೆಯೇ ಇರಲಿಲ್ಲ. 1982ರಲ್ಲಿ ಎರಡನೇ ಬಾರಿ ಕ್ಯಾನ್ಸರ್ ರೋಗಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ತೀರ ಅಶಕ್ತತೆ ಮತ್ತು ನೋವಿನಿಂದ ನರಳುತ್ತಾರೆ. ಇಂಥಿತಿಯಲ್ಲಿ ಅನುಪಮಾ ಅವರಿಗೆ ತಮ್ಮ ಆತ್ಮಕಥೆಯನ್ನು ಬರೆಯಬೇಕೆಂಬ ವಿಚಾರ ಹೊಳೆಯುವುದು. ಅವರು ಒಬ್ಬ ವೈದ್ಯೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಸಾಹಿತಿಯಾಗಿ ಅನುಭವಿಸಿದ ನೋವು ನನ್ನ ಕ್ಷಣಗಳನ್ನು ನಾಲ್ಕು ಮಂದಿಯಲ್ಲಿ ಹಂಚಿಕೊಂಡರೆ ಉಳಿದ ತಮ್ಮ ಜೀವನ ಸಹ್ಯವಾಗುವುದು ಎಂಬ ಸಕಾರಾತ್ಮಕ ಭಾವನೆಯಿಂದ ಆತ್ಮಕಥನ ಬರೆಯುತ್ತಾರೆ. ಇದು ತರಂಗ ಪತ್ರಿಕೆಯಲ್ಲಿ 37 ಕಂತುಗಳಾಗಿ ಪ್ರಕಟಗೊಂಡು ಜನಮನ್ನಣೆಯನ್ನು ಪಡೆಯಿತು. ಶಿವರಾಮಯ್ಯ, ಲಕ್ಷ್ಮೀ ದೇವಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ ಅನುಪಮಾ ಅವರು ಹಿರಿಯಕ್ಕ. 1934 ಮೇ 17ರಂದು ತೀರ್ಥಹಳ್ಳಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ತಂದೆಗೆ ಕಥೆ ಪುಸ್ತಕಗಳನ್ನು ಓದುವುದೆಂದರೆ ಆಗುತ್ತಿರಲಿಲ್ಲ. ಅನುಪಮಾ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕದ್ದು ಕದ್ದು ಕಥೆಗಳನ್ನು ಓದುತ್ತಿದ್ದರು. ತಂದೆ ನೌಕರಿ ಮಾಡುತ್ತಿದ್ದರೂ ದೊಡ್ಡ ಕುಟುಂಬ ನಿರ್ವಹಣೆ ಅವರಿಗೆ ಕಷ್ಟದಾಯಕವಾಗಿತ್ತು. ಆದಾಗ್ಯೂ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಕೊಡಿಸಿದರು. ನೇಕಾರ ಕುಟುಂಬದ ಇವರ ಮನೆಯಲ್ಲಿ ಮೊದಲಿಗೆ 4 ಮಗ್ಗಗಳಿದ್ದು ಗಂಡಸರು ಮಗ್ಗ ನೇಯುತ್ತಿದ್ದರು. ಅನುಪಮಾ ಅವರು 13 ವರ್ಷದವರಿದ್ದಾಗಲೇ ಗಂಭೀರವಾಗಿ ಕಥೆ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಆಗಲೇ ನಯನ, ಶುಭ ಎಂಬ 2 ಕಥಾ ಸಂಕಲನಗಳನ್ನು ಸಿದ್ಧಪಡಿಸುತ್ತಾರೆ. ಅನುಪಮಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಅಶಕ್ತವೆನಿಸಿದರೂ ಸಹ SSLC ಪರೀಕ್ಷೆ ಪಾಸು ಮಾಡಿ KBZ ಕಾಂಬಿನೇಷನ್ ತೆಗೆದುಕೊಂಡು ಮಹಾರಾಣಿ ಕಾಲೇಜನ್ನು ಸೇರುತ್ತಾರೆ. ಕಾಲೇಜಿನಲ್ಲಿಯೂ ಸಹ ಗೆಳತಿಯರೆಲ್ಲ ಸೇರಿ ಕಥೆ ಕಾದಂಬರಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಆಧುನಿಕ ಸಾಹಿತ್ಯದ ಅಭ್ಯಾಸವೇ ಇವರ ಬರವಣಿಗೆಯ ಮುಖ್ಯ ಸಿದ್ಧತೆಯಾಯಿತು. ಅನಕ್ರು ಕಾದಂಬರಿಗಳೆಂದರೆ ಅನುಪಮಾ ಅವರಿಗೆ ಅಚ್ಚುಮೆಚ್ಚು. ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅನುಪಮಾ ಅವರಿಗೆ ಸ್ಫುರದ್ರೂಪಿಯಾದ ರಾಜಕೀಯ ರಂಗದಲ್ಲಿದ್ದ ಕುಳಂದ ಶಿವರಾಯರ ಪರಿಚಯವಾಗುವುದು. ಅವರು ಕಥೆಗಾರರು ಎಂಬ

ಎಂಬ ವಿಷಯ ಕೇಳಿ ಅನುಪಮಾ ಅವರಿಗೆ ತೀವ್ರ ಸಂತೋಷವಾಗುವುದು. ಅನುಪಮಾ ಅವರು ತಮ್ಮ ಕಥೆಗಳನ್ನು ಅವರಿಗೆ ಕಳುಹಿಸಿದಾಗ ನಿರಂಜನ್ ಅವರು ಕರಳನ್ನು ಓದಿ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಇದೇ ಅವರಿರುವರ ಸ್ನೇಹಕ್ಕೆ ನಾಂದಿ ಹಾಡಿತು. ನಂತರ ಈ ಸ್ನೇಹವೇ ಪ್ರೇಮಕ್ಕೆ ತಿರುಗುವುದು. ನಿರಂಜನ್ ಅವರು ಜಾತಿ ರೂಪ ಯಾವುದನ್ನೂ ನೋಡದೆ ಬರೀ ತನ್ನ ಕಥಾಕೌಶಲವನ್ನು ನೋಡಿ ಮೆಚ್ಚಿದುದು ಅನುಪಮಾ ಅವರಿಗೆ ಅತ್ಯಂತ ಆನಂದದ ಸಂಗತಿಯಾಯಿತು. ನಿರಂಜನ್ ಅವರು ಅನುಪಮಾ ಅವರ ಶಿಕ್ಷಣಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಿದ್ದರು. ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅನುಪಮಾ ಮತ್ತು ನಿರಂಜನ್ ಇಬ್ಬರೂ ಸೇರಿ ಅನಕ್ರವರನ್ನು ಭೇಟಿಯಾಗಿ ಬರುತ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಇಷ್ಟ ಅನ್ನುವಂತೆ ಅನುಪಮಾ ಅವರಿಗೆ ಕನ್ನಡ ಸಾಹಿತ್ಯವನ್ನು ಓದುವ ಆಸೆ, ಜೊತೆಗೆ ಡಾಕ್ಟರ್ ಆಗಬೇಕೆಂಬ ಆಸೆಯೂ ತೀವ್ರವಾಗಿತ್ತು. ಇವರು ಇಂಟರ್ಮೀಡಿಯೇಟ್ ಇದ್ದಾಗ ಇವರ ವಿಜಯ ಕಥೆಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಇವರ ಕಣ್ಮಣಿ ಕೃತಿಗೆ ಚದುರಂಗರು ಮುನ್ನಡಿಯನ್ನು ಬರೆಯುತ್ತಾರೆ. 1992 ಇವರು ಕಣ್ಮಣಿ ಕಾದಂಬರಿ ಪ್ರಕಟವಾಯಿತು. ಆಗ ಅವರಿಗೆ ಕೇವಲ 18 ವರ್ಷ. ಪಾಳೆಯಗಾರರ ಶೃಂಖಲೆಯಲ್ಲಿ ಒದ್ದಾಡುವ ಹೆಣ್ಣಿನ ಕಥೆಯೇ ಇದರ ಪೂರ್ಣವಾಗಿತ್ತು. ಅಂದಿನ ಕಾಲದಲ್ಲಿ ಖ್ಯಾತ ಸಾಹಿತಿಗಳಾದ ವಾಣಿ, ತ್ರಿವೇಣಿ ಮೊದಲಾದವರ ಸ್ನೇಹ ಬೆಳೆಸಿ ಅವರ ಸಂದರ್ಶನವನ್ನು ಮಾಡುತ್ತಾರೆ ಅನುಪಮಾ ಅವರು. 1956 ಫೆಬ್ರವರಿ 2 ಅನುಪಮಾ ಮತ್ತು ನಿರಂಜನ್ ಅವರ ಮದುವೆ. ಒಡಹುಟ್ಟಿದವರು, ತಂದೆ ತಾಯಿ, ಬಂಧು ಬಳಗದವರು ಯಾರೂ ಇಲ್ಲದೆಯೇ ಸರಳ ರೀತಿಯಲ್ಲಿ ನಡೆಯುವುದು. ವಿವಾಹದ ನಂತರ ಅನುಪಮಾ ಅವರ ನಡವಳಿಕೆಗಳು, ಅಭಿರುಚಿ, ಬರವಣಿಗೆ ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ನಿರಂಜನ್ ಅವರು ಸತಿಗೆ ಎಲ್ಲಾ ರೀತಿಯಿಂದ ಗುರುವಾಗಿದ್ದರು. 1956 ಡಿಸೆಂಬರ್ನಲ್ಲಿ ಅನುಪಮಾ ಅವರ ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂದಿತ್ತು. ಅನುಪಮಾ ಅವರು MBBS ಪಾಸ್ ಆಗಿದ್ದರು. ತಿಂಗಳಿಗೆ 75 ರೂಪಾಯಿಯಂತೆ ಹೌಸ್ ಸರ್ಜನ್ ಆಗಿ ಚಲುವಂಬ ಆಸ್ಪತ್ರೆಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಪಮಾ ಅವರು ಶ್ವೇತಾಂಬರಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದು ದಾದಿಯರ ಸಂತೋಷ ಮತ್ತು ಸಂಕಟಗಳನ್ನು ತಿಳಿಸುವ ಕೃತಿ. ಅನುಪಮಾ ಅವರು ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಮಪ್ರಮಾಣದ ಆರೈಕೆಯನ್ನು ನೀಡಿದರು. ಬರಹಗಾರನ ಹೆಂಡತಿಯಾಗಿ ಇರುವುದು ಅನುಪಮಾ ಅವರಿಗೆ ಸುಲಭದ ಮಾತಾಗಿರಲಿಲ್ಲ. ಎಲ್ಲ ಬರಹಗಾರರಂತೆ ನಿರಂಜನ್ ಅವರೂ ಸಹ ಲಹರಿಯ ಮನುಷ್ಯ. ಸಿಗರೇಟ್ ಅನ್ನು ವಿಪರೀತವಾಗಿ ಸೇದುತ್ತಿದ್ದರು. ಈ ಚಟವನ್ನು ಅನುಪಮಾ ಅವರಿಗೆ ಬಿಡಿಸಲಾಗಲಿಲ್ಲ. ವೈದ್ಯ ವೃತ್ತಿಯಿಂದ ಹಗಲೆಲ್ಲ ದಣಿದ ದೇಹಕ್ಕೆ ತಡರಾತ್ರಿಯವರೆಗೆ ಕೂತು ಬರೆಯಲು ಆಗುತ್ತಿರಲಿಲ್ಲವಾದರೂ ಬರವಣಿಗೆ ಅವರಿಗೆ ಖುಷಿ ನೀಡುತ್ತಿದ್ದುದರಿಂದ ಕಷ್ಟಪಟ್ಟಾದರೂ ರಾತ್ರಿ ಹೇಗೋ ಬರೆದು ಮುಗಿಸುತ್ತಿದ್ದರು. ಈ ಶ್ರಮ ಜೀವನವೇ ಅವರನ್ನು ಲೇಖಕಿಯನ್ನಾಗಿ ಮಾಡಿತು. ಅಂತರ್ಜಾತೀಯ ವಿವಾಹದಿಂದಾಗಿ ಅನುಪಮಾ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ. ನಿರಂಜನ್ ಅವರಿಗೆ ಮದುವೆಯಾಗಲು ಬ್ರಾಹ್ಮಣರ ಹುಡುಗಿ ಸಿಗಲಿಲ್ಲವೇನೋ ಎಂದು ಓಣೆಯ ಜನ ಗೇಲಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾಗಲಿ ನಮ್ಮ ಪ್ರೇಮ ವಿವಾಹ ಗಟ್ಟಿಯಾಗಿರಲಿ ಎಂದು ನಿರಂಜನ್ ಅವರು ಹೇಳುತ್ತಿದ್ದರು. ಧಾರವಾಡ ಸಾಹಿತ್ಯಿಕ ಕೇಂದ್ರದಲ್ಲಿ ನಿರಂಜನ್ ಮತ್ತು ಅನುಪಮಾ ಅವರು ಒಂದೊಮ್ಮೆ ಧಾರವಾಡಕ್ಕೆ ಬಂದು ನೆಲೆಸುತ್ತಾರೆ. ಚೊಚ್ಚಲ ಗರ್ಭಿಣಿಯಾಗಿದ್ದಾಗ ಧಾರವಾಡದ ಸಾಹಿತಿಗಳ ಪ್ರೀತಿ ವಿಶ್ವಾಸ ಅಭಯ ದೊರೆತು ಸಂತಸ ಭಾವ ಹೊಂದುತ್ತಾರೆ. ಅನುಪಮಾ ಅವರಿಗೆ ಮೊದಲನೇ ಮಗು ಹೆಣ್ಣಾದಾಗ ತೇಜಸ್ವಿನಿ ಎಂದು ನಾಮಕರಣ ಮಾಡುತ್ತಾರೆ. ನಿರಂಜನ್ ಅವರ ಚಿರಸ್ಮರಣೆ ಕಾದಂಬರಿಯಲ್ಲಿಯ ತೇಜಸ್ವಿನಿ ಪಾತ್ರ ಹಿಡಿಸಿರುವುದರಿಂದಲೇ ಅನುಪಮಾ ಅವರು ಮಗಳಿಗೆ ಈ ನಾಮಕರಣ ಮಾಡುತ್ತಾರೆ. ತಮ್ಮ ಮೊದಲ ಹೆರಿಗೆಯನ್ನು ಡಾಕ್ಟರ್ ರುಕ್ಮಿಣಿಯವರಿಂದ ಮಾಡಿಸಿಕೊಂಡ ಅನುಪಮಾ ಅವರು ಮುಂದೆ ತಾಯಿ ಮಗು ಪುಸ್ತಕವನ್ನು ಬರೆಯುತ್ತಾರೆ. ಧಾರವಾಡದಲ್ಲಿ ಕ್ಲಿನಿಕ್ ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ. ಅನುಪಮಾ ಅವರ ರೂವಾರಿ ಲಕ್ಷ್ಮಿ ಕಥಾ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿತು. ಧಾರವಾಡದಲ್ಲಿ ಅವರ ಸಾಹಿತ್ಯದ ಕೃಷಿ ಅಷ್ಟಾಗಿ ನಡೆಯಲಿಲ್ಲ ಮತ್ತು ಜಾತೀಯತೆ ಸಮಸ್ಯೆಯಿಂದಾಗಿ ಅವರು ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆ ಹಿಡಿದು ಮನೆಯ ಹತ್ತಿರವೇ ಕ್ಲಿನಿಕ್ ಪ್ರಾರಂಭಿಸುತ್ತಾರೆ. ಕಥೆ ಬರೆಯುವ ಡಾಕ್ಟರ್ ಎಂದು ಅಲ್ಲಿಯೂ ಜನಪ್ರಿಯರಾಗುತ್ತಾರೆ. ಅನುಪಮಾ ಅವರು ಪ್ರಜಾವಾಣಿಯಲ್ಲಿ ಸ್ವಾಸ್ಥ್ಯ ಸಮಸ್ಯೆ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಇದರ ಸಂಕಲನವೇ ಶುಭಕಾಮನೆ ಎಂದು ಪ್ರಕಟಗೊಂಡಿತು. ಅನುಪಮಾ ಅವರು ತಮ್ಮ ಎರಡನೇ ಮಗಳು ಸೀಮಂತಿನಿ 1 ತಿಂಗಳಾಗುವ ಹೊತ್ತಿ ತಾಯಿ ಮಗು ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಕೃತಿ ಅನುಪಮಾ ಅವರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದುಕೊಟ್ಟಿತು. ಅನುಪಮಾ ಅವರು ಹೊಸ ಮನೆ ಕಟ್ಟಿಸಿದ ನಂತರ ಹಿಮದ ಹೂವು ಕೃತಿಯನ್ನು ಪ್ರಕಟಿಸುತ್ತಾರೆ. ನಂತರ ಸ್ನೇಹ ಪಲ್ಲವಿಯನ್ನು ಬರೆಯುತ್ತಾರೆ. ಅಂತರ್ಜಾತೀಯ ವಿವಾಹ ಕುರಿತಾದ ಕೃತಿ ಇದು. ಇದು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿ ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ನಿರಂಜನ್ ಅವರು ಅನುಪಮಾ ಅವರ ಕೃತಿಗಳನ್ನು ಓದುತ್ತಿದ್ದರು. ಕೆಲವೊಂದು ಕೃತಿಗಳ ಕುರಿತು ನಿರಂಜನ್ ಅವರು ಉಗ್ರವಾಗಿ ಟೀಕಿಸುತ್ತಿದ್ದರು. ಜಗತ್ತಿನ ಎಲ್ಲಾ ಸಾಹಿತ್ಯಗಳನ್ನು ಓದಿ ಬರೆದರೆ ನಿಮ್ಮ ಬರಹಕ್ಕೆ ಕಸುವು ಬರುವುದು, ಅಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ದಿನ ಬದುಕುತ್ತವೆ ಎಂದು ಸಲಹೆ ನೀಡುತ್ತಿದ್ದರು. ಗಂಡಸರಿಗೆ ಓದಲು ಬರೆಯಲು ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, 108 ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆ ಅಲ್ಲ, ಪ್ರತಿಭೆ. ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮಾ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕಥೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮಾ ಅವರು. ಅನುಪಮಾ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವ
ವಿಶ್ವಾಯುವಿನಿಂದ ಬಳಲತೊಡ

ಹೋಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು, ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮಾ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮಾ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ನೂರಾರು ಸಮಸ್ಯೆ ಇದನ್ನು ಅನುಪಮಾ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮಾ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿ ಪಡುತ್ತೆ. 1978 ಮಧ್ಯಭಾಗದಲ್ಲಿ ಅನುಪಮಾ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆಯಾದಾಗ ಕಲ್ಪನಾ ಅವರು ಅನುಪಮಾ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮಾ ಅವರು. ವೈಜ್ಞಾನಿಕ, ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನದ ಅವರು ಕೇಳಿದ್ದಕ್ಕೆ, ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮಾ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮಾ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮಾ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ್ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಪಮಾ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ ಸ್ನೇಹ ಯಾತ್ರೆ ಎಂಬ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮಾ ಅವರು 1976 ಹೊತ್ತಿಗೆ ಮಾಧ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲಿ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ ಎಚ್ ಕೆ ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮಾ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮಾ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮಾ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು. ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕೆಸರೆಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನು ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ, ಸಾವಿನ ಸಮೀಪವಿದ್ದಾರೆಂದು ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮಾ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮಾ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮಾ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ. ನರಕಯಾತನೆಯಂತಹ ರೇಡಿಯೇಷನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶಾವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು. ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮಾ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕೆಂಬ ಹುಟ್ಟಿತ್ತು. ಹುಟ್ಟು ಸಾವುಗಳ ನಡುವಿನ ಈ ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮಾ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮಾ ಅವರು ಅವಿರತವಾಗಿ ಓದು ಬರಹದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮಾ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ 6 ತಿಂಗಳಿಗೊಮ್ಮೆ

ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979ರಲ್ಲಿ ಮುಂಬೈಗೆ ಹೋಗುವಾಗ ಅನುಪಮಾ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮಾ ಅವರಿಗೆ ಸಂತಸವನ್ನು ತಂದುಕೊಟ್ಟಿತು. ಮಧು ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ, ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮಾ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮಾ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981ರ ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ ಮಗಳು ಸೀಮಂತಿನಿ ಪಿಯುಸಿಯಲ್ಲಿ 3ನೇ ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮಾ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಯುರೋಪ್ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮಾ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮಾ ಅವರಿಗೆ ಇದು 3ನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್ ಮಾಡಿದಾಗ ಅನುಪಮಾ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ, ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು, ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೆ ಭಯಪಡುವ ಜನರಿರುವ ಅನುಪಮಾ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿನಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮಾ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ. ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ್ನಡ ಜನವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮಾ ಅವರ ಸ್ನೇಹ ಬೆಸೆದುದು ಸಾಹಿತ್ಯ. ಕಡೆಗಾಲದಲ್ಲಿ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮಾ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರೆಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮಾ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮಾ ಅವರು ಈ ಸಲ ಅನ್ಯ ಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದಾಗ ಸಂತೋಷವೆಂದರೇನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮಾ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ಯ ಬರವಣಿಗೆ ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮಾ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕದಲ್ಲಿ ಮಗಳ ಮದುವೆಯಾದದ್ದು ಅನುಪಮಾ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ ಎಂಎ ಮುಗಿ ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಬುಕ್ಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಳುತ್ತಾರೆ.
ಬಿಂಬಿಸುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ. ಫೆಬ್ರವರಿ 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ

0: ನೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
1: ಡಾಕ್ಟರ್ ಅನುಪಮಾ ನಿರಂಜನವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸಲೆ. ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರು, ಧ್ವನಿ ಪಿಎ ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

0: ആകാശവാണി ധാരവാട്.
1: ಫಿಶರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
3: ಅಲ್ಟಿಮೇಟ್ ಗೋಲ್ ಎಕ್ಸಾಮ್ ಕೆ ನಂಬರ್ ನಹೀಂ ಹೋ ಸಕ್ತಾ, ಅಲ್ಟಿಮೇಟ್ ಗೋಲ್ ಸಂಪೂರ್ಣ ಜೀವನ ಕೆ ವಿಕಾಸ್ ಕಾ ಹೋನಾ ಚಾಹಿಯೆ.
2: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.

ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. 1:00 ಪ್ರಗತಿ ಪಥ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇವತ್ತಿನ ವಿಷಯ ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ಎಂ ರವಿ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಮಾನಂದವಾಡಿಯ ಸದಾಶಿವ ದಶರಥ್ ಬಾಳಿಗೇರಿ ಹಾಗೂ ಮೇಳದವರಿಂದ ಮುಂಡಿಗಿ ಪದ. 1:30 ಕನ್ನಡ ಚಿತ್ರಗೀತೆಗಳು. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ನಂತರ ಹೊಸ ಹಾಡು ಪ್ರಸಾರವಾಗುತ್ತದೆ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಸಮಯ 12:35 ಆಗುತ್ತಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.

ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ತೆ

0: ಸಸ್ಯ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ನೋವು ಅಥವಾ ಪೇನ್ ತಾಂತ್ರಿಕವಾಗಿ ಆನ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಆಕ್ಚುಯಲ್ ಆರ್ ಪೊಟೆನ್ಷಿಯಲ್ ಟಿಶ್ಯೂ ಡ್ಯಾಮೇಜ್ ಅಂತ ಹೇಳಲಾಗುತ್ತೆ. ನೋವು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ನೋವಿನಿಂದ ಮುಕ್ತರಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಒಂದು ಆಶಯವಾಗಿರುತ್ತೆ. ಹೀಗೆ ಈ ನೋವನ್ನು ನಿವಾರಿಸಿಕೊಡುವ ಒಂದು ಪ್ರತ್ಯೇಕ ಸ್ಪೆಷಾಲಿಟಿ ನಮ್ಮ ಇಂದಿನ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ಇರೋ ವಿಚಾರ ಬಹಳಷ್ಟು ಜನರಿಗೆ ಬಹುಶಃ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಈ ದಿನ ಆ ವಿಭಾಗದ ಒಬ್ಬ ತಜ್ಞ ವೈದ್ಯರನ್ನ ನಾವು ನಮ್ಮ ನಿಲಯಕ್ಕೆ ಆಹ್ವಾನಿಸಿದ್ದೇವೆ. ಬನ್ನಿ ಸ್ವಾಗತಿಸೋಣ. ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಧಿಕಾ ಅವರನ್ನ. ಡಾಕ್ಟರ್ ರಾಧಿಕಾ ಅವರಿಗೆ ನಮ್ಮ ನಿಲಯಕ್ಕೆ ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಹೇಳಿ ಡಾಕ್ಟರ್ ರಾಧಿಕಾ ಅವರೇ, ಮೊದಲನೇದಾಗಿ ನಿಮ್ಮ ಫೀಲ್ಡ್ ಆಫ್ ಸ್ಪೆಷಾಲಿಟಿ ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿರ್ವಹಣೆ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ.
2: ನೀವೇ ಹೇಳಿದಂಗೆ ಪೇನ್ ಅಥವಾ ನೋವಿನ ಡೆಫಿನಿಷನ್ ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆಕ್ಚುಯಲ್ ಟಿಶ್ಯೂ ಡ್ಯಾಮೇಜ್ ಇಂದಾಗಿ ಆಗುವಂತ ನೋವನ್ನ ನಾವು ಟ್ರೀಟ್ ಮಾಡ್ತೀವಿ. ಮೇನ್ ಆಗಿ ನಾವು ಏನ್ ಟ್ರೀಟ್ ಮಾಡ್ತೀವಿ ಅಂದ್ರೆ ದೀರ್ಘಕಾಲೀನ ನೋವು, ಅಂದ್ರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನ ನಾವು ಚಿಕಿತ್ಸೆ ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದ್ರೆ ಯಾವುದೇ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತಗೊಂಡ್ರೂ ಕಡಿಮೆ ಆಗದೇ ಇರುವಂತಹ ಪೇನ್ ಇರುತ್ತೆ, ಆಮೇಲೆ ಎಲ್ಲಾ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತಹ ನೋವು ಇರಬಹುದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು ಮ್ಯಾನೇಜ್ ಮಾಡಕ್ಕೆ
1: ಇರುವಂತಹ
2: ಸ್ಪೆಷಾಲಿಟಿನೇ ಪೇನ್ ಮೆಡಿಸಿನ್ಸ್.
1: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
2: ಅದೇ, ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು. ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಇಂದ ಬೆಳಲ್ತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್ ಜೊತೆಗೆ ಪೇನ್ ಅನ್ನ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್
1: ರೇಡಿಯೇಷನ್
2: ಹೌದು ಅದ್ರ ಗಮನ ಅಷ್ಟೇ ಇರುತ್ತೆ, ಅದ್ರ ಜೊತೆಗೆ ಆಗುವಂತಹ ಪೇನ್ ಬಗ್ಗೆ ಯಾರು ಗಮನ ಕೊಡಕ್ ಹೋಗಲ್ಲ.
1: ಆ ಕ್ಯಾನ್ಸರ್ ಕಂಡೀಷನ್ ಅಲ್ಲಿ ಇರುವಂತಹ ಪೇನ್ ತುಂಬಾ ತೀವ್ರವಾದ ಪೇನ್
2: ಇರುತ್ತೆ. ಹೌದು ಸರ್, ಅಂದ್ರೆ ಕ್ಯಾನ್ಸರ್ ಇಂದಾಗಿ ಬರೋ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನ್ ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್, ಮೋಸ್ಟ್ ನೆಗ್ಲೆಕ್ಟೆಡ್ ಪೇನ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ನೋ ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಷಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್, ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗುವ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಗ ಹೆಚ್ಚಾಗ್ತಿರೋ ಮೊಬೈಲ್ ಯೂಸ್ ಇಂದಾಗಿರ್ಬೋದು ಅಥವಾ ಸಿಸ್ಟಮ್ ವರ್ಕ್ ಇಂದ, ಕಂಪ್ಯೂಟರ್ ವರ್ಕ್ ಇಂದಾಗಿ, ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಷಿಯಲ್ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್,
1: ಮಾಂಸಖಂಡದಿಂದ
2: ಅದರಿಂದ ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್. ಇನ್ನೊಂದು ಪೋಸ್ಟ್ ಟ್ರೊಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್. ಕೆಲವೊಂದ್ಸತಿ ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತ್ ಇನ್ 1 ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ ಬಿಡುತ್ತೆ. ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರೊಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದನ್ 3 ಮಂತ್ಸ್ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದಂದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರು ರಿಲೇಟೆಡ್ ಪೇನ್, ತುಂಬಾ
1: ಪೇಷಂಟ್
2: ನರಗಳಿಗೆ ಡ್ಯಾಮೇಜ್
1: ಆಗೋ
2: ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೀವಿ.
1: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
2: ಅಂದ್ರೆ ಅದೇ 2 ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಇನ್ನೊಂದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದ ಇದ್ದಂಗೆ. ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ 3 ತಿಂಗಳಿಗಿಂತ ಜಾಸ್ತಿ, 3 ಅಥವಾ ಅದಕ್ಕಿಂತ 3 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್.

0: ಇನ್ನೊಂದರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಈಗ ನಾವು ಡಿಸ್ಕಸ್ ಮಾಡಿದಂಗೆ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು, ಇನ್ನೊಂದು ನ್ಯೂರೋಪತಿಕ್ ಪೇನ್
1: ನರಗಳಿಂದಾಗಿ
0: ಬರುವಂತಹ ಪೇನ್. ಸೊ ಇದು ಎರಡು ತರದ ಪೇನ್ ಗಳನ್ನ
1: ಒಂದು ವ್ಯಕ್ತಿಗೆ ನೋವು ಅಂತ ಹೇಳಿದಾಗ ನಾವು ಅದನ್ನ ಹೇಗೆ ಆ ನೋವಿನ ತೀವ್ರತೆಯನ್ನ ಹೇಗೆ ನಾವು ಅಸೆಸ್ ಮಾಡಬಹುದು, ಹೇಗೆ ಅಳತೆ ಮಾಡಬಹುದು ನಾವು?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಿಸ್ಟ್ರಿಯಿಂದಾಗಿ ಸರ್, ಅಂದ್ರೆ ನಾವು ಎಲ್ಲರಿಗೂ ಹೆಂಗಿರುತ್ತೆ ಅಂತ, ಹೇಗಾಯ್ತು ಅಂತ, ಎಲ್ಲರಿಗೂ ಹೆಂಗಿರುತ್ತೆ ಅಂತಂದ್ರೆ ಪೇನ್ ಮೆಡಿಸಿನ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆ ತರ ಇರುತ್ತೆ. ಬಟ್ ನಮ್ದ್ರಲ್ಲಿ ಟ್ಯಾಬ್ಲೆಟ್ಸ್ ಮೇನ್, ಅಂದ್ರೆ ನಾವು ಟ್ರೀಟ್ಮೆಂಟ್ ಮೇನ್ ಆಪ್ಷನ್ ಟ್ಯಾಬ್ಲೆಟ್ಸ್ ಅಲ್ಲ ಸರ್. ಮೇನ್ ಆಗಿ ನಮ್ದು ಏನಂದ್ರೆ ಹೇಗೆ ಬಂತು ಪೇನ್ ಜನರೇಟರ್ಸ್ ಅಂತ ನಾವು ಫಸ್ಟ್ ಕಂಡು ಹಿಡಿತೀವಿ, ಅಂದ್ರೆ ಎಲ್ಲಿಂದಾಗಿ ಪೇನ್ ಬಂತು,
1: ಮೂಲ
0: ಎಲ್ಲಿ ಅಂತ. ಸೊ ನಮ್ಗೆ ಈಗ ಅದೇ ಬ್ಯಾಕ್ ಪೇನ್ ಅಂದ ತಕ್ಷಣ ಎಲ್ಲ ಬ್ಯಾಕ್ ಪೇನ್ ಗಳು ಸೈಯಾಟಿಕ್ ಅಥವಾ ಡಿಸ್ಕ್ ರಿಲೇಟೆಡ್ ಪೇನ್ ಗಳು ಇರಲ್ಲ. ಎಷ್ಟೊಂದ್ಸತಿ ಕೆಲವೊಂದು ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಈಗ ಬಟಕ್ ಪೇನ್ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ ಸೇಕ್ರೋ ಐಲಿಯಕ್ ಜಾಯಿಂಟ್ ಅಂತ ಇರುತ್ತೆ. ಸೊ ಅದರಿಂದ ಬರುವಂತಹ ಪೇನ್ ಗಳಿರ್ಬೋದು, ಅಥವಾ ಎಷ್ಟೊಂದ್ಸತಿ ಟೇಲ್ ಬೋನ್ ಪೇನ್ ಅದು ಕೂಡ ಸೈಯಾಟಿಕ್ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಪೇಷಂಟ್ಸ್. ಸೊ ಅದನ್ನ ನಾವು ಪೇನ್ ಅನ್ನ ಕಂಡು ಹಿಡಿಯೋದು ನಮ್ದು ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಟೇಕಿಂಗ್ ಅಂದ್ರೆ ಪೇಷಂಟ್ ಗೆ ಹೇಗೆ ಶುರುವಾಯಿತು ವಿವರವಾಗಿ, ಯಾವಾಗ ಶುರುವಾಯಿತು, ಯಾವ ತರ ಶುರುವಾಯಿತು, ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದಾಗಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಪೇನ್ ನ ಎಷ್ಟು ಇದೆ ಅಂತ. ಆಮೇಲೆ ಕೆಲವೊಂದು ಸ್ಕೋರಿಂಗ್ ಗಳನ್ನ ಇಟ್ಕೊಂಡಿರ್ತೀವಿ ಸರ್, ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ 0 to 10 ಸ್ಕೋರ್ ಇರುತ್ತೆ. ಸೊ 0 to 3 ಅಂದ್ರೆ ಸ್ವಲ್ಪ ನೋವು, ಅಂದ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ. ಸೊ 3 to 5 ಅಂದ್ರೆ ಜಾಸ್ತಿ ನೋವು, ಅದರಿಂದ ಅವ್ರಿಗೆ ದೈನಂದಿನ ಕೆಲಸ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತಾ ಇದೆ. 5 to 7 ಅಂದ್ರೆ 5 to 7 ಅಂದ್ರೆ ಕಂಟಿನ್ಯೂಸ್ ಪೇನ್ ಇದ್ದೇ ಇರುತ್ತೆ, ಏನೇ ಮಾಡಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. 7 and above ಅಂದ್ರೆ ಸಿವಿಯರ್ ಪೇನ್, ಅಂದ್ರೆ ಹೈಯೆಸ್ಟ್ ಪೇನ್, ಅವ್ರಿಗೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ ಅಂತ. ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪೇಷಂಟ್ಸ್ ಈಗ ಅರ್ಥ ಆಗದಿದ್ದವ್ರಿಗೆ ಏನಂದ್ರೆ 1 rupee ಎಷ್ಟು ಭಾಗ ಪೇನ್ ಇದೆ, 50 paise ಪೇನ್ ಇದೆಯಾ, ಅಥವಾ 3/4 ಪೇನ್ ಇದೆಯಾ, ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ 16 ಎಷ್ಟು ನೋವಿದೆ, 1/2 ನೋವಿದೆ,
1: ಅರ್ಥ ಆಗೋ
0: ತರ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಇನ್ನೊಂದೇನಂದ್ರೆ ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವ್ರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಮಕ್ಕಳಲ್ಲಿ ಚಿತ್ರಗಳ ಮೂಲಕ ತೋರಿಸ್ತೀವಿ ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಮೂಲಕ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
1: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟೀಷನರ್ಸ್ ಇರಬಹುದು, ಮನೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲೇ ಇರುವ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರಬಹುದು, ಅಥವಾ ಗೊತ್ತಿರುವ ವೈದ್ಯರು ಇರಬಹುದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
0: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚ್ ಆಕ್ಚುಲಿ ಹೊಸ್ತಲ್ಲ ಸರ್, 40 years ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ
1: ಅಷ್ಟೊಂದು
0: ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ ಕರ್ನಾಟಕದಲ್ಲೇ ಒಂದು 300-400 ಜನ ಇದೀವಿ ಅಷ್ಟೇ. ಸೊ ಮೈಸೂರಿನ ಒಂದು 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ. ಸೊ ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತಾದ್ರೆ, ಇನ್ನೊಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೇ ನೋವು ಇದೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು, ಅಥವಾ ಇನ್ನೊಂದು ಏನಂದ್ರೆ ಏನರಿಂದ ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಒಬ್ರು ಡಾಕ್ಟರ್ಗೆ ಸುಮ್ನೆ ತೋರಿಸ್ತಾ
1: ಹೋಗ್ತಾ ಇದ್ದಾರೆ,
0: ಡಯಾಗ್ನೋಸ್ ಮಾಡಕ್ ಆಗ್ತಾ ಇಲ್ಲ, ಗುರುತಿಸಕ್ ಸಾಧ್ಯವಾಗ್ತಿಲ್ಲದೆ ಇದ್ದಾಗ ಅವಾಗ ನಾವು ಅವಾಗ ಬರುತ್ತೆ.
1: ಈಗ ಚಿಕಿತ್ಸೆ ವಿಷಯದಲ್ಲಿ ಹೇಳೋದಾದ್ರೆ, ಮಾತ್ರೆಗಳು ಅಥವಾ ಔಷಧಿಗಳು ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
0: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದಲೇ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಸತಿ ಈ ಮಸಲ್ ಪೇನ್ ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರೆಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್. ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯೋಆರ್ಥ್ರೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1, 2, 3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ ನಾವು ಸಿಂಪಲ್ ಇದರಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಬಹುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್, ಫರ್ದರ್ ಡ್ಯಾಮೇಜ್, ಮರು ಉತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದು ಏನಂದ್ರೆ, ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನು ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದ್ರೆ

0: ಕೆಲವೊಂದು ಇಷ್ಟು ಉಷ್ಣಾಂಶವನ್ನು ಕೊಟ್ಟು ಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ. ಅಂದ್ರೆ
1: ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದೆ?
0: ಇಲ್ಲ ಸರ್, ಪರ್ಮನೆಂಟ್ ಎಫೆಕ್ಟ್ ಇರಲ್ಲ. ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ. ಸೊ ಅದರಿಂದಾನೇ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ಸ್ ಗೆ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ. ಸೊ ಇದೆಲ್ಲದನ್ನ ನಾವು ಏನಂದ್ರೆ ಇಮೇಜ್ ಗೈಡೆಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ.

0: ಥೆರಪಿ ಅಂತ ಪೇಷಂಟ್ಸ್ ಅರ್ಥ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ. ಸೊ ಇದೆಲ್ಲದನ್ನ ನಾವು ಏನಂದ್ರೆ ಇಮೇಜ್ ಗೈಡೆಡ್ ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನು ಬೇರೆ ಫರ್ದರ್ ಡ್ಯಾಮೇಜ್ ಗಳಾಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರಬಹುದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ. ಆ ತರದ್ದು ಪ್ರಾಬ್ಲಮ್ ಇರಲ್ಲ.
1: ಈ ಎಲ್ಲ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿನ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
0: ಎಲ್ಲಾ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ, ಯಾವುದಕ್ಕೂ ಅಡ್ಮಿಷನ್ ಅವಶ್ಯಕತೆ ಯಾವುದಕ್ಕೂ ಇರೋದಿಲ್ಲ. ಸೊ ಎಲ್ಲಾನು ಒಂದು 2-3 ಅವರ್ಸ್ ಪ್ರೊಸೀಜರ್. ಕೆಲವೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತಿನ್ ಹಾಫ್ ಅನ್ ಅವರ್ ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಅಂತ ಇಟ್ಕೋತೀವಿ. ಸೊ ಯಾವುದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ ಸರ್, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲಾ ಪ್ರೊಸೀಜರ್ಸ್.
1: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಸುತ್ತಿ ಕೊನೆಗೆ ಯಾರು ನನ್ನ ನೋವನ್ನ ನಿವಾರಣೆ ಮಾಡಕ್ ಆಗ್ಲಿಲ್ಲ, ಯಾರು ಕಂಡಿಡಿಯಕ್ ಆಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳುತ್ತಾ ಜೀವನ ಪರ್ಯಂತ ಇರೋರ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲಿ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನ್ ಪರಿಣಾಮ ಉಂಟಾಗಬಹುದು
0: ಅಂದ್ರೆ, ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ 4 ಡಿವಿಷನ್ಸ್ ಮಾಡ್ಕೋತೀವಿ. ಒಂದು ದೈಹಿಕವಾಗಿ ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೇ ಇರ್ತಾರೆ. ಸೊ ಅದರಿಂದಾಗಿ ನಿದ್ದೆ ಮಾಡದೇ ಇರೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ ಗಳಿರುತ್ತೆ, ಅಥವಾ ಅವ್ರಿಗೇನಂದ್ರೆ
1: ಮಾನಸಿಕ
0: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಗೆ ಹೋಗಿರ್ತಾರೆ, ಖಿನ್ನತೆ ಆಗುತ್ತೆ ಅಂದ್ರೆ ಒಂದ್ ಕಂಡೀಷನ್ ಲೈಕ್ ಟ್ರೈಜಮಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ ಅದರಿಂದ ಹೆದರ್ಕೊಂಡು ಸುಸೈಡ್ ಮಾಡ್ಕೋತಾರೆ, ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ. ಸೊ ಬ್ರಷ್ ಮಾಡಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದ್ ಜನಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕೂಗ್ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಈಗ ಏನೇ ಒಂದು ನೋವಿದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಹೋಗ್ಬೇಕು ಅಂತ ಅನ್ಸಲ್ಲ. ಹೊರಗಡೆ
1: ಹೊರಗಡೆ
0: ಏನಾದ್ರೂ ಈ ತರ ನೋವು ಜಾಸ್ತಿ ಆದ್ರೆ ಅದೇ ಈ ತರ ಟ್ರೈಜಮಲ್ ನ್ಯೂರಾಲ್ಜಿದಲ್ಲೂ ಅಷ್ಟೇ, ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಅವರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ಕಾಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರ ಅದೇ ಫ್ರೆಂಡ್ ಸರ್ಕಲ್ ಯಾರು ಇರಲ್ಲ, ಹೇಳ್ಕೊಳ್ಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಷಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಇವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗದೇ ಇರ್ಬೋದು. ಕ್ವಾಲಿಟಿ ಆಫ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
1: ಕಾಂಪ್ರಮೈಸ್
0: ಆಗ್ಬಿಡುತ್ತೆ.
1: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ನ ಕೊನೆಯ ಸ್ಟೇಜ್ ನಲ್ಲಿ ಇರುವಂತವ್ರು, ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ, ಅವ್ರನ್ನ ಇರುವಷ್ಟು ದಿನ ನೋವು ರಹಿತವಾಗಿ ಕಾಪಾಡಿಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟೋ ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡಲಿಕ್ಕೋಸ್ಕರ?
0: ಮೇನ್ ಆಗಿ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವ್ರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್, ಯಾಕಂದ್ರೆ ಅವ್ರಿಗೆ
1: ಆಲ್ರೆಡಿ
0: ಡಿಪ್ರೆಸ್ಡ್ ಹಿಂಗಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗಿ ಹೋಗಿರುತ್ತೆ, ಅವ್ರಿಗೂ ಸಾಕಾಗಿ ಹೋಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಇವ್ರಿಗೆ ನೋವುದು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೆ ಇರ್ಬೋದು, ಅಥವಾ ಬೇರೆ ಎಡಿಮ ಅಂದ್ರೆ
1: ಬಾಡಿ
0: ಮ್ಯಾಲ್ನರಿಶ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಸರ್. ಸೊ ಪೇನ್ ಗೆ ಬಂದ್ರೆ ಅವ್ರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ, ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ 2-3 ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರಬಹುದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳದ್ದು ಊತದಿಂದಾಗಿ ಬರಬಹುದು, ಅಥವಾ ಬೋನ್ ಗೆ ಸ್ಪ್ರೆಡ್ ಆಗಿರೋದ್ರಿಂದ ಅದರದ್ದು ಬೇರೆ ತರ ಪೇನ್ ಬರಬಹುದು, ಅಥವಾ ಇವನ್ ಹೊಟ್ಟೆಲು ಕೂಡ ಲಿವರ್ದು ಕ್ಯಾಪ್ಸುಲ್ ಸ್ಟ್ರೆಚ್ ಬೇರೆ ತರ ಪೇನ್ ಬರಬಹುದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಶನ್ಸ್ ಕೊಡ್ತೀವಿ. ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನೋ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನ್ ಅಲ್ಲೂ ಕಡಿಮೆ ಆಗಿದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೀವಿ ಸರ್ ಅವ್ರಿಗೂ ಕೂಡ.
1: ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ಏನು ಅಂತ ನಮ್ಮಲ್ಲಿ ಹೆಚ್ಚಿಗೆ ಮಹಿಳೆಯರು ತಿಳ್ಕೊಳ್ಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಲೇಬರ್ ಅನಾಲ್ಜಿಸಿ ಅಂತ ಹೇಳ್ತೀವಿ. ಸೊ ಬಹುಶಃ ನೋವುಗಳಲ್ಲಿ ಅತಿ ತೀವ್ರವಾದ ನೋವು ಅಂತಂದ್ರೆ ಅದು ಹೆರಿಗೆ ನೋವು ಇರಬೇಕು ನನ್ನ ಅಭಿಪ್ರಾಯ. ಸೊ ಈಗ ಹೇಗಿದೆ ಅಂತಂದ್ರೆ ಆ ಹೆರಿಗೆ ನೋವನ್ನ ಕೂಡ ಅನುಭವಿಸದೇನೆ ಅವರು ನಾರ್ಮಲ್ ಆಗಿ ಡೆಲಿವರಿ ಪ್ರಕ್ರಿಯೆಯನ್ನ ಮುಗಿಸಬಹುದು ಹೆಣ್ಮಕ್ಳು ಅನ್ನೋದು. ಆ ಆಪ್ಷನ್ ಬಂದಿರೋದು ಈ ತರ ಪೇನ್ ಮ್ಯಾನೇಜ್ಮೆಂಟ್ ಇಂದ, ಎಪಿಡ್ಯೂರಲ್ ಅನಾಲ್ಜಿಸಿಯಾ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಯಾರೆಲ್ಲ ಇದನ್ನ ಪಡ್ಕೊಳ್ಬಹುದು, ಎಷ್ಟು ಲಭ್ಯತೆ ಎಷ್ಟಿದೆ, ಮತ್ತೆ ಜನರಲ್ಲಿ ಎಷ್ಟು ರಿಸೆಪ್ಟಿವ್ ಆಗಿ ಇದನ್ನ ಮುಂದೆ ಬಂದು ತಗೊಳ್ತಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾತಾಡಿ.
0: ಯಾರೆಲ್ಲ ತಗೋಬಹುದು ಅಂದ್ರೆ ಎಲ್ಲಾ ಪೇಷಂಟ್ಸ್, ಯಾರು ಓನ್ಲಿ ಅಂದ್ರೆ ಏನಾದ್ರು ಬ್ಲಡ್ ಅದು ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಕೊಯಗ್ಲೋಪತೀಸ್ ಬಿಟ್ಟು ಬೇರೆ ಎಲ್ಲಾ ಪೇಷಂಟ್ಸ್ ತಗೋಬಹುದು ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರು ನಮ್ಗೆ ಕಾಂಟ್ಯಾಕ್ಟ್ ಇದ್ರೆ ಪೇಷಂಟ್ಸ್ ಮೊದ್ಲೇ ನಾವು ಸೆಕೆಂಡ್ಸ್ ಮೊದ್ಲಿಂದಾನೆ ಅಂದ್ರೆ ಪ್ರೆಗ್ನೆನ್ಸಿಲೇ ನಾವು ಪ್ಲಾನ್ ಮಾಡ್ತೀವಿ ಸರ್.

0: ಜೊತೆಗೆ ಹೆರಿಗೆ ಡಾಕ್ಟರ್ ಜೊತೆಗೆ ಮಾತಾಡ್ಬಿಟ್ಟು ಫಸ್ಟ್ ಇಂದಾನೆ
1: ಮುಂಚಿತವಾಗಿ
0: ಮಾಡ್ಕೊಂಡ್ಬಿಡ್ಬೋದು ಅವ್ರಿಗೆ. ಎಷ್ಟೊಂದ್ ಜನ ಏನಾಗಿರುತ್ತೆ ಅಂದ್ರೆ ಅವರು ಆಲ್ರೆಡಿ ತಗೊಂಡಿರ್ತಾರೆ ಫಸ್ಟ್ ಟೈಮ್, ಅಥವಾ ಅವ್ರು ಬೇರೆಯವರು ಅವರು ರಿಲೇಟಿವ್ಸ್ ತಗೊಂಡಿರ್ತಾರೆ, ಸೊ ಅವ್ರಿಗೆ ಅದ್ರದ್ದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವರೇ ನಮ್ಗೆ ಕೇಳ್ತಾರೆ, ನಾವು ಪ್ರೀ ಅನಿಸ್ತಿಕ್ಷೆ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ, ಅವಾಗ್ಲೇ ಅವ್ರು ನಮ್ಗೆ ಕೇಳ್ತಾರೆ ನಮ್ಗೆ ಈ ತರ ನೋವು ಇಲ್ದೆ ಇರೋ ತರ ಮಾಡಿ ಅಂತ ಮೊದ್ಲೇ ಕೇಳ್ತಾರೆ. ಸೊ ಅವಾಗ ನಾವು ಲೇಬರ್ ಶುರುವಾದಾಗ್ಲೇನೆ ಇದನ್ನ ಮಾಡಬಹುದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ಮಾಡಬಹುದು. ಯಾಕಂದ್ರೆ ಅದ್ರಿಂದ ಏನು ಮಾಡುವಾಗ ತುಂಬಾ ಅದ್ರ ಬಗ್ಗೆ
1: ತಪ್ಪು
0: ಕಲ್ಪನೆಗಳಿರುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಏನು ನೋವಾಗಲ್ಲ ಸರ್ ನಾವು, ಯಾಕಂದ್ರೆ ಲೋಕಲ್ ಅನಿಸ್ತೀಶೆ ಕೊಟ್ಬಿಟ್ಟೆ ಮಾಡ್ತೀವಿ. ಸೊ ಒಂದು ಸಣ್ಣ
1: ಮುಂಚೆನೆ
0: ಮಾಡ್ಕೋಬಹುದು ಪ್ಲಾನ್ ಮಾಡ್ಕೊಂಡ್ರೆ. ಆದ್ರೆ ಅವ್ರದ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾಗುತ್ತೆ. ಸೊ ಗೈನಕಾಲಜಿಸ್ಟ್ ವಿಲ್ಲಿಂಗ್ ಇದ್ರೆ, ಮುಂಚೆನೆ ಪೇಷಂಟ್ ವಿಲ್ಲಿಂಗ್ ಇದಾರೆ ಅಂತಂದ್ರೆ ಮುಂಚೆನೆ ಮಾಡ್ಕೋಬಹುದು. ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಲ್ಲಿ ಅವಾಗ ಸ್ವಲ್ಪ ಲೇಬರ್ ಪೇನ್ ಜಾಸ್ತಿ ಆದಾಗ, ಕಾಂಟ್ರಾಕ್ಷನ್ಸ್ ಬರಕ್ಕೆ ಶುರುವಾದಾಗ ಅವಾಗ್ಲಾದ್ರೂ ಮಾಡ್ಕೋಬಹುದು. ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಮೂಲಕ ನಾವು ಒಂದು ಪೈಪ್ ನೆಡ್ತೀವಿ, ಅದ್ರ ಮೂಲಕ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವರಿಗೆ ಜಾಸ್ತಿ ಅಂದ್ರೆ ಈಗ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಗೆ ತುಂಬಾ ಜಾಸ್ತಿ ಪೇನ್ ಹೋದಾಗ, ಅವರಿಗೆ ಬರೋ ಲೇಬರ್ ಪೇನ್ ಅಲ್ಲಿ ನಾವು ಮೊದಲೇ ಹೇಳ್ತೀವಿ ಸ್ವಲ್ಪ ಡೋಸ್ ನ ಕಡಿಮೆ ಮಾಡ್ತೀವಿ. ಸೊ ಅವರಿಗೆ ಬರ್ತಾ ಇರೋ ಲೇಬರ್ ಪೇನ್ ಅಲ್ಲಿ ಒಂದು ಕಾಲ್ ಭಾಗ ನೋವು ಆ ಟೈಮ್ ಅಲ್ಲಿ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಅವರು ಕಂಫರ್ಟೇಬಲ್ ಆಗಿ ಓಡಾಡಬಹುದು, ಅದಿದ್ರೆ ಮಲ್ಕೊಂಡೇ ಇರಬೇಕು ಅಂತಿಲ್ಲ, ಯಾಕಂದ್ರೆ ನಾವು ಅದ್ರಲ್ಲಿ ಕೊಡೋ ಇಂಜೆಕ್ಷನ್ಸ್ ಇಂದ ಯಾವ್ದ್ರಿಂದನೂ ಅವರಿಗೆ ಓಡಾಡಕ್ಕೆ ತೊಂದರೆ ಆಗಲ್ಲ, ಆರಾಮಾಗಿ ಓಡಾಡಬಹುದು, ವಾಶ್ರೂಮ್ ಹೋಗ್ಬೋದು, ಊಟ ಮಾಡಬಹುದು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಎಲ್ಲಾನು ಮಾಡಬಹುದು. ಅದರಿಂದಾಗಿ ಈಗ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ ತಕ್ಷಣ ಸಿಸರಿಯನ್ ಆಗ್ಬಿಡುತ್ತೆ ಅಂತ ಇರುತ್ತೆ. ಸೊ ಖಂಡಿತ ಇಲ್ಲ, ತುಂಬಾ ಸ್ಟಡೀಸ್ ಗಳು ಬಂದಿದೆ ಅದರಲ್ಲಿ, ಎರಡರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಸಿಸರಿಯನ್ ಎರಡರಲ್ಲೂ ಒಂದೇ ಇರುತ್ತೆ. ಸೊ ಅದರಿಂದಾಗಿ ಏನು ಡಿಲೇ ಆಗೋದಿರಲಿ, ಏನು ತೊಂದರೆ ಏನೂ ಆಗಲ್ಲ. ಹಂಗೂ ಏನಾದ್ರೂ ಸಿಸರಿಯನ್ ಸೆಕ್ಷನ್ ಬೇಕು ಅಂತಾದ್ರೆ ಆಲ್ರೆಡಿ ಅನಸ್ತೇಶಿಯಾ ಕೊಡ್ಲೇಬೇಕಿರುತ್ತೆ. ನಾವು ಇದೇ ಆಲ್ರೆಡಿ ಇಂಜೆಕ್ಷನ್ ಇದ್ರ ಮೂಲಕನೆ ನಾವು
1: ಕೂಡ
0: ಇದರಲ್ಲೇ ಮಾಡಬಹುದು. ಈವನ್ ಡೆಲಿವರಿ ಆದ್ಮೇಲಿರೋ ಪೇನ್, ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸರಿಯನ್ ಆಗ್ಲಿ, ಡೆಲಿವರಿ ಆದ್ಮೇಲಿರೋ ಪೇನ್ ಕೂಡ ಇದರಿಂದಾನೆ ಮ್ಯಾನೇಜ್ ಆಗುತ್ತೆ, ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ. ಸೊ ಅದರಿಂದ ಕಂಟಿನ್ಯೂಸ್ ಇಂಜೆಕ್ಷನ್ ಹೋಗೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಡೋಸ್ ಜಾಸ್ತಿ ಆಗಿ ಮಗುವಿಗೆ ತೊಂದರೆ ಆಗೋದು,
1: ಏನೋ
0: ತೊಂದರೆ ಆಗಲ್ಲ ಸರ್. ಯೂಶಲಿ ಒಂದು ದಿನ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ವರೆಗೆ. ನಾರ್ಮಲ್ ಡೆಲಿವರಿ ಆದ್ರೆ ಏನೋ ಇಟ್ಕೋಬೇಕಾಗಿ ಬರಲ್ಲ, ಸೂಚರದ್ದು ಪೇನ್ ಇರುತ್ತೆ ಅಂತ. ಸಿಸರಿಯನ್ ಆದ್ರೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಆದ್ಮೇಲೂ ಕೂಡ ಇಟ್ಕೊಂಡಿರ್ತೀವಿ ಸಿಸರಿಯನ್ ಆದ್ಮೇಲೂ ಕೂಡ. ಸೊ ಅದರಿಂದ ಏನೂ ತೊಂದರೆ ಆಗೋದಿಲ್ಲ.
1: ಇಷ್ಟೊಂದು ತೀವ್ರತರವಾದಂತಹ ಪೇನ್ ಅನ್ನ ಕೂಡ ಮರೆಮಾಚಿಸುವಂತ ಒಂದು ಮಾಯೆ ನಿಮ್ಮ ಸ್ಪೆಷಾಲಿಟಿ
0: ತಗೊಂಡವರು ನೆಕ್ಸ್ಟ್ ಟೈಮ್ ಖಂಡಿತ ಕೇಳೇ ಕೇಳ್ತಾರೆ ಸರ್. ಈಗ ಎಷ್ಟಂದ್ರೆ ಪೇಷಂಟ್ಸ್ ಗಳಿಗಿಂತ ಜಾಸ್ತಿ ಅವ್ರ ತಾಯಿಯಂದ್ರು ಅಥವಾ ಅತ್ತೆಯಂದ್ರು ಬಂದು ಕೇಳ್ತಾರೆ ನಮ್ಮ ಹತ್ರ, ಕೊಡಿ ನೋಡಿ ಕೊಟ್ಬಿಡಿ ಅದನ್ನ ನೋಡಿದೀವಿ ಅಂತ.
1: ಸೊ ಏನು ಕಾಂಪ್ಲಿಕೇಶನ್ಸ್ ಆತರ ಗಾಬರಿ ಪಡೋ ಅವಶ್ಯಕತೆ,
0: ಏನು ಗಾಬರಿ ಪಡೋಂತ ಅವಶ್ಯಕತೆ ಇಲ್ಲ.
1: ಸೋ ಅವ್ರು ಡಿಸ್ಚಾರ್ಜ್ ಆದಾಗ ಆ ಕ್ಯಾಥೆಟರ್ ಅನ್ನು ತೆಗೆದುಕೊಂಡು ಅವ್ರು ಡಿಸ್ಚಾರ್ಜ್,
0: ಅಥವಾ ನಾವು ನಾರ್ಮಲ್ ಡೆಲಿವರಿ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ತೆಗೆದು ಬಿಡ್ತೀವಿ ಸರ್ ಕ್ಯಾಥೆಟರ್ ಅನ್ನು ತೆಗಿತೀವಿ ಅಂದ್ರೆ ಮಾಮೂಲಿಗೆ ನೆಕ್ಸ್ಟ್ ದಿನ ಡಿಸ್ಚಾರ್ಜ್ ಆಗ್ತಾರೆ. ಸೊ ಅವಾಗ ನೆಕ್ಸ್ಟ್ ದಿನ ತೆಗೆದು ಬಿಡ್ತೀವಿ ಸರ್. ಸೊ ಅದರಿಂದಾಗಿ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ್ರೆ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ, ಪ್ರೆಗ್ನೆನ್ಸಿ ಇಂಜೆಕ್ಷನ್ ತಗೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ತುಂಬಾ ತಪ್ಪು ಕಲ್ಪನೆ ಇರುತ್ತೆ.
1: ಖಂಡಿತ
0: ಅದು ಖಂಡಿತ ಇಲ್ಲ ಸರ್. ಅದು ಮೇನ್ಲಿ ಲಿಗಮೆಂಟ್ ಸ್ಟ್ರೆಚಸ್ ಇಂದಾಗಿ ಆಗುತ್ತೆ. ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಆಗುತ್ತೆ, ಅಥವಾ ಇವನ್ ಗಂಡಸರಲ್ಲೂ ಕೂಡ ಡೈಲಿ ನಾವ್ ಆತರ ಅನಸ್ತೀಶ ಕೊಡ್ತಾನೆ ಇರ್ತೀವಿ, ಬಟ್ ಅವ್ರಿಗೆ ಯಾರಿಗೂ ಅದು ಕಂಪ್ಲೇಂಟ್ ಇರಲ್ಲ. ಮೇನ್ಲಿ ಪ್ರೆಗ್ನೆನ್ಸಿ ಪೋಸ್ಟ್ ಡೆಲಿವರಿ ಲಿಗಮೆಂಟ್ ಸ್ಟ್ರೆಚ್ ಆಗೋದ್ರಿಂದಾಗಿ ಈ ತರ ಪೇನ್ ಬರುತ್ತೆ. ಸೊ ಅದನ್ನೆಲ್ಲರೂ ಕೂಡ
1: ಡಾಕ್ಟರ್ ರಾಧಿಕಾ ಅವರೇ, ಈಗ ಪರ್ಮನೆಂಟ್ ಮತ್ತೆ ಲಾಂಗ್ ಡ್ಯೂರೇಷನ್ ರಿಲೀಫ್ ಆಗ್ಬೇಕು. ಸೊ ಇವಾಗ ತಕ್ಷಣಕ್ಕೆ ಏನೋ ಬಂದ್ವಿ, ನೋವಾಯ್ತು, ನಿಮ್ಮ ಹತ್ರ ತೋರಿಸಿದ್ರಿ, ಮತ್ತೆ ಮರುಕಳಿಸ್ತು ಅನ್ನೋ ಒಂದು ಸಂದರ್ಭ ಬರದೆ ಇರೋ ಹಾಗೆ ಪರ್ಮನೆಂಟ್ ಆಗಿ ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಲೀಫ್ ಆಪ್ಷನ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವೆಲ್ಲ ಪೇಷಂಟ್ಸ್ ಅದೇ ಹೇಳ್ತೀವಿ, 40% ನಮ್ದು, 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರಿಗೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ, ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈಗ ಬ್ಯಾಕ್ ಪೇನ್ ಗೆ ಇರ್ಬೋದು, ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು, ಬಗ್ಗೋದು, ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ನಾವೇನು ಎಕ್ಸಸೈಸ್ ಏನಾದ್ರು ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ, ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋ ಅಪ್ಸ್, ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋ ಅಪ್ಸ್ ಮಾಡಕ್ ಹೋಗಲ್ಲ, ಮಿಸ್ ಮಾಡ್ತಾರೆ. ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತ್ ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಮರ್ತ್ ಬಿಟ್ಟಿರ್ತಾರೆ. ಇವನ್ ಮಂಡಿ ನೋವಲ್ಲಾದ್ರೂ ಅಷ್ಟೇ, ನಾವು ಅದನ್ನೇ ಹೇಳಿ ಇರ್ತೀವಿ ಅವ್ರಿಗೆ, ನಾವು ನೋವನ್ನ ಮರೆಮಾಚಿದೀವಿ ಅಷ್ಟೇ, ನೋವಿನ ಕಾರಣ ನಾವು ತೆಗ್ದಿಲ್ಲ, ಪೆಥಾಲಜಿ ಹಾಗೆ ಇದೆ. ಅದಕ್ಕೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಎಕ್ಸಸೈಸಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ಅದನ್ನ ತುಂಬಾ ಜನ ಮಾಡಲ್ಲ. ಆತರ ಏನಾದ್ರು ಮಾಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಪೇನ್ಸ್ ವಾಪಸ್ ಬರಲ್ಲ ಸರ್. ಮೇನ್ಲಿ ಪೇನ್ ಜನರೇಟರ್ ಆತರದಿದ್ರೆ, ಅಥವಾ ಈಗ ಇತರ ಸ್ನಾಯುಗಳಿಂದ ಬರುವಂತಹ ನೋವು ಯಾವ್ದಾದ್ರು ಕೂಡ, ರೆಗ್ಯುಲರ್ ಅವರು ಸ್ಟ್ರೆಚಸ್, ಎಕ್ಸಸೈಸಸ್ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ರಿಲೀಫ್ ಇರುತ್ತೆ. ಇನ್ನೊಂದು ಅದೇ ಪರ್ಮನೆಂಟ್ ಅಂತ

0: ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ, ವಾಪಸ್ ಕೆಲವೊಂದು ಜನಕ್ಕೆ ವಾಪಸ್ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆ ತರ ಪ್ರೊಸೀಜರ್ಗಳನ್ನ
1: ಮಾಡೋದಕ್ಕೆ ಒಂದು ಲಾಂಗ್ ಡ್ಯೂರೇಷನ್ ರಿಲೀಫ್ನ
0: ಕೊಡಬಹುದು ಅದರಿಂದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ರೆಗ್ಯುಲರ್ ಫಾಲೋ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ತುಂಬಾ ಜನಕ್ಕೆ ವಾಪಸ್ ಬರೋದೇ ಇಲ್ಲ ಸರ್.
1: ಮತ್ತೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ನಿಮ್ಮ ಅನಿಸಿಕೆಯಲ್ಲಿ?
0: ತುಂಬಾ ಪೇಷಂಟ್ಸ್ಗೆ ನಾವು ಅದನ್ನ ಹೇಳ್ತೀವಿ ಸರ್, ಯೋಗ ಮತ್ತೆ ಸ್ವಿಮ್ಮಿಂಗ್. ಮೋಸ್ಟ್ ಆಫ್ ದ ಈಗ ಬ್ಯಾಕ್ ಪೇನ್ ಆಗ್ಲಿ ಅಥವಾ ಕತ್ತು ನೋವಾಗ್ಲಿ ಎಲ್ಲ ಯಾವ ಪೇನಿಗೆ ಆದ್ರೂ ಕೂಡ ಯೋಗ ತುಂಬಾ ಒಳ್ಳೇದು. ಮೇನ್ಲಿ ಏನಂದ್ರೆ ಈಗ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಸ್ಟ್ರೆಚಸ್ ಆಗುತ್ತೆ ಡೈಲಿ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕೆಲವು ಜನ ಏನಂದ್ರೆ ಕೆಲವೊಂದು ಎಕ್ಸೈಸ್ ಗಳನ್ನ ಅವ್ರಿಗೆ ಬೇಕಾದ ತರ ಮಾಡ್ತಾರೆ, ಜಾಸ್ತಿ ಮಾಡ್ಕೋತಾರೆ. ಆದ್ರೆ ಯೋಗದಲ್ಲಿ ಆತರ ಇರಲ್ಲ, ಅದರಲ್ಲಿ
1: ಕಂಟ್ರೋಲ್ಡ್
0: ಆಗಿರುತ್ತೆ. ಆಮೇಲೆ ಈ ತರನೇ ಮಾಡ್ಬೇಕು ಅಂತ ಇರುತ್ತೆ, ಯಾವುದೇ ಆಸನಗಳನ್ನಾದ್ರೂ ಕೂಡ ತುಂಬಾ ವರ್ಷಗಳಿಂದ ಮಾಡಿ ಇದೇ ತರನೇ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದರಿಂದಾಗಿ ಏನು ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಅಥವಾ
1: ಆಗೋದಿಲ್ಲ,
0: ಅಥವಾ ಮಸಲ್ಗೆ ಏನೇನಾದ್ರೂ ಇನ್ನೂ ತೊಂದರೆ ಆಗೋದು ಆಗೋದೇ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಅದೇ ಇರುತ್ತೆ, ಬ್ಯಾಕ್ ಪೇನ್ ಇದೆ, ಯೋಗ ಮಾಡಬಾರ್ದು ಆತರ. ಯಾವುದಕ್ಕೂ ಯೋಗ ಮಾಡಬಾರ್ದು ಅಂತ ಇಲ್ವೇ ಇಲ್ಲ ಸರ್, ಯಾವುದೇ ಕಂಡೀಷನ್ ಆದ್ರೂ ಯೋಗ ಮಾಡಬಾರ್ದು ಅಂತ ಯಾವುದೇ ಇಲ್ಲ. ಬಟ್ ಅಂಡರ್ ಗೈಡೆನ್ಸ್ ಮಾಡ್ಬೇಕಷ್ಟೇ. ಯಾವುದನ್ನೇ ಆದ್ರೂ ಕೂಡ ಸ್ವಲ್ಪ ಕೆಲವೊಂದು ಆಸನಗಳನ್ನ ಮಾಡಬಾರ್ದು ಅಂತ ಇರುತ್ತೆ, ಅದನ್ನ ಮಾಡಬಾರ್ದು. ಆದ್ರೆ ಮೇನ್ಲಿ ಬ್ಯಾಕ್ ಪೇನ್, ನೆಕ್ ಪೇನ್ ಗೆಲ್ಲ ಯೋಗದಿಂದ ತುಂಬಾ
1: ಹೆಲ್ಪ್ ಆಗುತ್ತೆ. ಸೊ ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ನಲ್ಲಿ ಯೋಗ ಒಂದು ತುಂಬಾ ಒಳ್ಳೆ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಜನ ತಿಳ್ಕೊಳ್ಬೇಕು ಎಲ್ಲರೂ. ಡಾಕ್ಟರ್ ರಾಧಿಕಾ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜ್ ನ ನೀವು ಹೇಳ್ಬೋದಾದ್ರೆ ಏನು ಹೇಳ್ತೀರಾ ಎಲ್ಲರಿಗೂ?
0: ಪೇನ್ ಅನ್ನ ತುಂಬಾ ಜನಕ್ಕೆ ಏನಿರುತ್ತೆ ಅಂತಂದ್ರೆ ನಾಳೆ ಕಮ್ಮಿ ಆಗುತ್ತೆ, ನಾಳೆ ನಾಡಿದ್ ಕಮ್ಮಿ ಆಗುತ್ತೆ ಅಂತ ಮುಂದುವರಿಸ್ತಾ ಹೋಗ್ತಾರೆ. ಹೌದು, ಯಾಕಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಏನೋ ಈಗೇನೋ ಜಾಸ್ತಿ ಕೆಲಸ ಮಾಡದೆ ಅದಕ್ಕೆ ಬಂದಿರಬಹುದು ಅಂತ
1: ಅನಿಸಿಕೆಗಳು.
0: ಆಮೇಲೆ ಅವರಿವರಿಗೆ ತೋರಿಸ್ಬಿಟ್ಟು, ಅಂದ್ರೆ ಡಾಕ್ಟರ್ಸ್ ತೋರಿಸಿರಲ್ಲ, ಪಕ್ಕದ ಮನೆಯವರಿಗೆ ಅವ್ರ ಹತ್ರ ಯಾರ ಹತ್ರ ಆದ್ರೂ ಕೇಳ್ಬಿಟ್ಟು ಅವ್ರದೇ ಮೆಡಿಕೇಶನ್ಸ್, ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಪೋಸ್ಟ್ಪೋನ್ ತಳ್ತಾ ಹೋಗೋದನ್ನ ಮಾಡ್ತಾ ಇರ್ತಾರೆ. ಆತರ ಮಾಡಿ ಮಾಡಿ ಮಾಡಿ ಎಷ್ಟೊಂದ್ಸತಿ ಅದು ದೀರ್ಘಕಾಲ ನೋವಾಗಿರುತ್ತೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡಿದ್ರೆ ಅದರಿಂದಾಗ ಆಗೋ ಪ್ರಾಬ್ಲಮ್ಗಳು, ಈಗ ಅದೇ ನಾವು ಡಿಸ್ಕಸ್ ಮಾಡಿದಂಗೆ ದೈಹಿಕ ಪರಿಣಾಮಗಳು ಅಥವಾ ಮಾನಸಿಕ ಸಾಮಾಜಿಕ ಪರಿಣಾಮಗಳು ಅಥವಾ ಫೈನಾನ್ಷಿಯಲ್ ಆರ್ಥಿಕ ಪರಿಣಾಮಗಳು ಆಗೋ ಮುಂಚೆನೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಕರೆಕ್ಟ್ ತಡಿಬಹುದು. ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ಸೊ ನಾವು ಅದನ್ನ
0: ರಿಲೀಫ್ ತಗೋಬಹುದು. ಲಾಂಗ್ ಡ್ಯೂರೇಷನ್ ನಾವು ಅದನ್ನ ಯಾವ್ದ್ರಿಂದ ಬರುತ್ತೆ ಅಂತ ಡಯಾಗ್ನೋಸ್ ಮಾಡಿಬಿಟ್ರೆ ತುಂಬಾ ನೋವುಗಳು ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ನೋವು ಬಂದ ತಕ್ಷಣ ತುಂಬಾ ದಿನ ತಳ್ಳಕ್ಕಿಂತ ಬೇಗನೆ ನೋವು ನಿರ್ವಹಣೆ ತಜ್ಞರಿಗೆ ತೋರಿಸಿದ್ರೆ
1: ಸಫರಿಂಗ್
0: ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ನೋವು ಮತ್ತೆ ಅದರ ವಿಧಗಳು, ವಿಂಗಡಣೆ, ಅದರ ಅಸೆಸ್ಮೆಂಟ್ ಮತ್ತೆ ನೋವು ನಿವಾರಣೆಯಲ್ಲಿನ ಚಿಕಿತ್ಸೆಯ ಕ್ರಮಗಳು ಹಾಗೂ ಅದರಲ್ಲಿನ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ರಾಧಿಕಾ ಅವರೇ. ಇಷ್ಟು ಹೊತ್ತು ನಮ್ಮ ನಿಲಯಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
0: ಧನ್ಯವಾದಗಳು.
2: ಇದುವರೆಗೆ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾ ರಾಧಿಕಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
5: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ದಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ

ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ. ಜಲಜೀವನ್ ಮಿಷನ್ ನೀರಿನ ಬಗ್ಗೆ ಸಮುದಾಯದ ದೃಷ್ಟಿಕೋನವನ್ನು ಆಧರಿಸತಕ್ಕಂಥದ್ದು ಮತ್ತು ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುತ್ತದೆ. ಈ ಯೋಜನೆ ಕುರಿತಾದ ಸಮಗ್ರ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಯೋಜನೆಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಕರ್ನಾಟಕದ ಪ್ರತಿಯೊಂದು ಗ್ರಾಮೀಣ ಮನೆಗೂ ನಲ್ಲಿ ನೀರಿನ ಸಂಪರ್ಕ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು, ಸಮರ್ಪಕ ನೀರು ಸರಬರಾಜು ಮಾಡತಕ್ಕಂಥದ್ದು, ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 55 ಲೀಟರ್ ಕುಡಿಯುವ ನೀರನ್ನು ಪೂರೈಸತಕ್ಕಂಥದ್ದು, ಸುಸ್ಥಿರ ನೀರಿನ ಮೂಲಗಳು, ನೀರಿನ ಮೂಲದ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ. ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುತ್ತಾ ಹೋದರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ. ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ. ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತು ಜಲಜೀವನ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, 2024 ಡಿಸೆಂಬರ್ ವೇಳೆಗೆ ಕರ್ನಾಟಕದ ಜಲಜೀವನ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲಾ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಜಲಜೀವನ್ ಮಿಷನ್ 4,432 ಹಳ್ಳಿಗಳು ಮತ್ತು 543 ಪಂಚಾಯತಿಗಳು ನಲ್ಲಿ ನೀರನ್ನು ಒದಗಿಸಿದೆ. 97.76% ಶಾಲೆಗಳು ಮತ್ತು 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. 94% ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ. ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ್ ಮಿಷನ್ ಅರ್ಹತೆಗಳೇನು ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಜಲಜೀವನ್ ಮಿಷನ್ ಯೋಜನೆಯು ಭಾರತದ ಎಲ್ಲಾ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನಾ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ್ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ್ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA-ನೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ

0: ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ, ಜಲಜೀವನ್ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ ಬಹುಗ್ರಾಮ ಯೋಜನೆ, ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದನ್ನು ನಾವು ಮನಗಾಣಬಹುದು. ಈ 2028ರವರೆಗೆ ಜಲಜೀವನ್ ಮಿಷನ್ ವಿಸ್ತರಣೆಯಾಗ್ತದೆ. 2028ರವರೆಗೆ ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019ನೇ ಸಾಲಿನಿಂದ 2024ರ ಸಾಲಿನವರೆಗೆ 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025ರ ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028ರವರೆಗೆ ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028ರವರೆಗೆ ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100% ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
1: ರಾಷ್ಟೀಯ ಜಲಜೀವನ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
4: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ,
5: ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ

ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿ ಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲಾ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬಿರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸಿರುಂದದ ಮತ್ತು ಡಿರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಧಾರವಾಡ.
5: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭೀ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
6: ಶಿಕ್ಷಾ ಕಿ ಜೀವನ್ ಮೇ ಭಿ ಜರೂರತ್ ಹೈ, ಸಮಾಜ್ ಜೀವನ್ ಮೇ ಭಿ ಜರೂರತ್ ಹೈ, ಇಸ್ಕೋ ಅಂಡರ್ ಎಸ್ಟಿಮೇಟ್ ನಹೀ ಕರ್ನಾ ಚಾಹಿಯೆ.
5: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
7: बदले से अभ्यास बदले से.
8: मशीन नल्ली बट्टे हाको मोदलु चेक माडिल्वा?
7: ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು

ಮಾಡಿಸಿದಿ ಪೋರ ಅಷ್ಟ ಮಾಡಿಸಿದಿ ಪೋರ ಅಷ್ಟ ಮಾಡಿಸಿದಿ ಪೋರಾ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಮಾನಂದ ವಾಡಿಯ ಸದಾಶಿವ ದಶರಥ ಬಾಳಿಗೇರಿ ಹಾಗೂ ಮೇಳದವರಿಂದ ಮುಂಡ್ಗಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಆಸ್ಪಿಷಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಮಿಲನ ಚಿತ್ರದ ಗೀತೆಯನ್ನು ಕೇಳಿ ಸ್ವರ ನೀಡಿದ್ದಾರೆ ಶ್ರೇಯಾ ಘೋಷಾಲ್.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50 ಕ್ಕೆ.
1: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗ್ಯೂ ಜ್ವರದ ಬಗ್ಗೆ, ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ, ಇಳಿಯರಾಜ ಅವರ ಸಂಗೀತ ಸಂಯೋಜನೆ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
3: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

ಶ್ರೋತೃಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗ್ಯೂ ಜ್ವರದ ಬಗ್ಗೆ, ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 2 ಗಂಟೆಗೆ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ, ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನ

0: ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಫೋನ್ ಮಾಡಿದ್ವಿ.
0: ಜಿಪಿಇ 5 ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,230

0: 5.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872 ಲಕ್ಷ ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26ರಂದು ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1ರ ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29ರಿಂದ 31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಕನ್ಸಿಕ್ಯೂಟಿವ್ ಆಗಿ ಇಲ್ಲಿ NMP ಅವರು 3ನೇ ಸಲ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ ಇದು 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇನು ಬರುತ್ತೆ ಅವರು ಭಾಗವಹಿಸುವಂತ ಇದೆ. ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತಹ ಎಲ್ಲ ಕ್ರೀಡಾಪಟುಗಳು ಈ ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ.
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ, ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
1: ಮಾಯಕಾ, ಓ ಮಾಯಕಾ.
2: ಹಾ ಮಂಜಕ್ಕೇನ, ಬಾ ಬಾ ಬಾ ಒಳಗೆ.
1: ಒಳಗ ಗುಹೆ ಒಳಗ ಕುತ್ಕೊಂಡು ಮಂಜಕ್ಕೇನ ಅಂದ್ರ ಹೇಳಿ ಲಗುಲಗು. ಶರಣಪ್ಪ ಊರಿನಿಂದ ಜಗ್ಗೆ ಹಣ ತಂದಾನಂತ.
2: ಒಂದ್ ನಮೂನಿ ನೀ ಹೇಳೋದ್ ನೋಡಿ ನಂಗೆ ಹೆಂಗ ಅನಿಸ್ಲಿಕ್ಕತ್ತದಂದ್ರ, ಈಗ ನನ್ನ ಮನಸ್ಸು ಸೆನ್ಸಾರ್ ನಂಗನ ಕೆಲಸ ಮಾಡ್ತದ ಅಂದ್ರ ಮಂಜಕ್ ಬಂದಾಳ ಅಂದ್ರ ನಾ ಒಳಗಿದ್ರು ಓಡಿ ಬಂದಿನ ನೋಡಿ ಈಗ ನಿನ್ ಧನಿ ಕೇಳಿ ಹಂಗ. ಆಮೇಲೆ ನಿನ್ ಮನಸ್ಸು ಹಂಗ ಏನಂದ್ರ ಶರಣಪ್ಪನ ಮನ್ಯಾಗ ಹಣ್ಣು ತಂಗ್ದಿಟ್ಟಾನ ಅಂತ.
3: ಹೌದ ನೋಡಲ್ಲಿ, ನೀವು ಮಾತಾಡಕತ್ತಿದ್ರೆ ನೋಡಲ್ಲಿ ಲಕ್ಷಣ ಈ ಕಡೆ ಇರುದಿಲ್ಲ. ಆಗಲಿಂದ ಕೇಳಕತ್ತೇನೆ ಮಾಯಾ ಏನು ಮಾತಾಡಕತ್ತಿ ಅಂತೇಳಿ.
1: ಶರಣಪ್ಪ ಇದೇನಿದು ಒಳ್ಳೆ ಮನಿಯೊಳಗ ತಯಾರು ಮಾಡಿದ ಗೊಬ್ಬರ

0: ಬೂದ್ಲಿ ಸಲಿಕ್ಕಿ ಎಲ್ಲಾ ಇಟ್ಕೊಂಡು ಏನ್ ನಡೆಸಿಯರಿ ಏನಂತ
1: ಹೇಳ್ತೀನಿ ಕೇಳಿಲ್ಲ. ನಾನು ಸಾದಾ ಹಣ್ಣು ತಿನ್ನೋದಿಲ್ಲೇನುವ, ಏನಿದ್ರು ಸಾವಯವ ಹಣ್ಣು, ಹಿಂಗಾಗಿ ಅವ ಇಷ್ಟೆಲ್ಲ ಕೆಲಸ
2: ಮಾಡಂಜಕ್ಕ. ಈಗ ಏನಾಗ್ಯದ ಈ ಸಾವಯವ ಮಣ್ಣು ಅದು ಸಿಗದ ಅಪರೂಪ ಆಗ್ಯದ, ಎಷ್ಟು ಹುಡುಕಾಡಿದ್ರು ಸಿಗುದಿಲ್ಲ. ಅದಕ್ಕೆ ಏನಾಗ್ಯದ ಅಂದ್ರೆ ಇವತ್ತು ನಮ್ಮ ಆಹಾರ ಕಲಬೆರಕೆ ಆಗ್ಬಿಟ್ಟದ, ಹಿಂಗಾಗಿ ಆಹಾರದೊಳಗೆ ರಾಸಾಯನಿಕ ಅಂಶ ಜಾಸ್ತಿ ಆಗ್ಯದ. ಸಣ್ಣ ಸಣ್ಣ ಊರು ಗಂಗಾವತಿ ಅಂತೆಲ್ಲ ಹೋದ್ರೆ ನಿಮಗೆ ಕ್ಯಾನ್ಸರ್ ಆಸ್ಪತ್ರೆ ಸಿಗ್ತದೆ.
0: ಹೌದು,
2: ಅದಕ್ಕೆ ಈ ಸಾವಯವ ಮಾಯ ಹೇಳಿದ್ಲಲ್ಲ ಅದ್ರ ಮಹತ್ವ ಭಾಳ ಅದ. ಅದಕ್ಕೆ ಸಾವಯವ ಹಣ್ಣು ಅಂತಂದ್ರೆ ನಾನು ಅದಕ್ಕೆ ನಮ್ಮ ಮಾವಿನ ತೋಪಿನಾಗ ಈ ಮಣ್ಣಿನ ಬಗ್ಗೆ ಭಾಳ ಕಾಳಜಿ ವಹಿಸ್ತೀನಿ. ಸಾವಯವ ಗೊಬ್ಬರಗಳನ್ನು ನಮ್ಮೇನು ಐದಾರು ಹಸು ಅದಾವು, ಎಮ್ಮೆದವು, ಆಕಳದವು, ಆಮೇಲೆ ಎತ್ತದವಲ್ಲ, ಹಾ ಸೆಗಣಿ ಗೊಬ್ಬರ. ಈ ಸೆಗಣಿ ಗೊಬ್ಬರ ಎಷ್ಟು ದುಬಾರಿ ಐತೆ ಹೊರಗಡೆ ತೊಂಬರ್ಲಿಕ್ಕೆ, ತೊಗೊಂಡ್ ಬರಕ್ ಆಗುದಿಲ್ಲ. ಆಮೇಲೆ ಈ ತಿಪ್ಪಿ ಗೊಬ್ಬರ ಹೋದ್ವಿ ಅಂದ್ರೆ ಅದ್ರ ಬರೀ ಪ್ಲಾಸ್ಟಿಕ್ ಕಸ ಇರ್ತದ, ಹಿಂಗಾಗಿ ಅದು ಭೂಮಿಗೆ ವರ್ಜ್ಯ ಅಲ್ಲ. ಹೀಗಾಗಿ ಇವತ್ತೇನಾಗಿದೆ, ನಾನು ಸ್ವಾವಲಂಬಿ ಆಗಿರ್ಬೇಕು ಅಂತಂದ್ರೆ ಸಮಗ್ರ ಕೃಷಿ ಮಾಡಿದ್ರನ್ನ ಮನುಷ್ಯ ಸ್ವಲ್ಪ ಆರೋಗ್ಯವಾಗಿ ನಳಳಿಸ್ತಾ ಇರ್ಬೋದು. ಮತ್ತು ನೋಡಿ ಈಗ ಹಣ್ಣು ಈಗ ಎಷ್ಟು ರುಚಿ ಅದಾವ ಅಂದ್ರೆ ಮಾಯ ಅಷ್ಟೇ ಅಲ್ಲ, ಎಷ್ಟು ಮಂದಿ ಬಂದು ಹಣ್ಣು ಎಷ್ಟು ರುಚಿ ಅದಾವ ಅಂತ ತಿಳ್ಕೊಂಡು ಹೊಗಳು ಹೋಗ್ತಾರಲ್ಲ,
1: ಅದಕ್ಕೂ ಇಷ್ಟ
2: ಅಲ್ಲ ಅದ್ರ ಮಹತ್ವ ಬೇರೆ.
0: ಶರಣಪ್ಪ ಈಗ ಬರೀ ಹಣ್ಣಿನ ಸುದ್ದಿ ಹೇಳಿಕತ್ತ ನಮ್ಗೆ, ಹಿಂಗ ಒಂದ್ ನೋಡ್ ಕಂಪೌಂಡ್ನಾಗ ಹಿಂಗ ಅಡ್ಡಾಡ್ ಬರೋಣ ಬಾ, ಹಿಂದ್ ನೋಡ ಅಲ್ಲೆಲ್ಲ ಇಟ್ಟಿಟ್ಟಿಟ್ಟಿಟ್ಟ ಮಾಡಿ ಕಾಯಿಪಲ್ಲೆ ಹಾಕೊಂಡ ನೋಡಲ್ಲೆ ಗ್ವಾಡಿ ಮೇಲೆ ಸೌತಿ ಬಳ್ಳಿ ಹೀರಿ ಬಳ್ಳಿ ಹಬ್ಸಾನ್
2: ಅಲ್ಲಿ ಹಾಕಿ ನೋಡಿದ್ರಿಲ್ಲ.
0: ಹ್ಞೂ ಅಲ್ಲಿ ನೋಡು ಕುಂಬಳಕಾಯಿ ಆಗ್ಯಾವ,
1: ಮೂಲಂಗಿ, ಕೋತಂಬರಿ, ಕರ್ಬೇವಿನ ಗಿಡ ಅಂತೂ ದೊಡ್ಡದ ಆಗಿ ನಿಂತ.
0: ನೀ ಇದನ್ನೆಲ್ಲ ನೋಡಿದ್ರೆ ಇಕ್ಕೆ ನಿನ್ ಪ್ಯಾಟಿಗೆ ಹೋಗೋ ಹೆಣ್ಮಗಳಲ್ಲಿ ತಗೋಣಪ್ಪ.
1: ಅಲ್ಲ ನಾ ಆಗ್ಲೇನೆ ಹೇಳಿದ್ ನನಗೆ ಮೊದ್ಲೇ ಎಲ್ಲ ಸಾವಯವ ಅಂದ್ರೆ ಬಹಳ ಇಷ್ಟ ಆಗ್ತಾವ ಅಂತೇಳಿ. ಅದ್ರೊಳಗ ಅಲ್ಲ ಮಂಜಕ್ಕ ನೀ ಆ ಒಂದ್ ದಿವ್ಸ ಮನೆ ನೋಡ್ಲಿಲ್ಲ, ಆ ಸೇಬು ಮೇಲೆ ಒಂಥರ ಕ್ರಿಮಿನಾಶಕದ ವಾಸನೆ ಇವ ನಂಗೆ ತಿನ್ಲಿಕ್ಕೆ ಆಗಂಗಿಲ್ಲ ನೋಡ್ ಶರಣಪ್ಪ. ಅದಕ್ಕ ಹೇಳಿದೆ ನಾನು ಸಾವಯವ ಮಾವಿನ ಹಣ್ಣು ಮಾಡ್ತೀನಿ ಅಂತಂದ್ರ ನಾ ಏನ್ ಹಿಂಗ್ ನೋಡ್ಕೋತ್ ಕೂಡಕ್ಕೆಲ್ಲ ಮತ್ ಶರಣಪ್ಪ.
0: ಅಲ್ಲ ಶರಣಪ್ಪ ಈಗ ಎಷ್ಟೋ ಮನೆಯೊಳಗೆ ನಾನು ನೋಡೀನಿ, ಜಗ ಎಷ್ಟು ಇರ್ತದ ಮನೆ ಸುತ್ತಲು ಖಾಲಿ ಬಿದ್ದಿರ್ತದಪ್ಪ, ಅದ್ರ ಉಪಯೋಗನ ಮಾಡ್ಕೊಳ್ಳೋದಿಲ್ಲ. ಇನ್ನು ಕೆಲವು ಮನೆಯೊಳಗೆ ಜಗ ಕಮ್ಮಿ ಇರ್ತದ, ಆದ್ರೆ ಅವ್ರು ಎಷ್ಟು ಚಂದ ಉಪಯೋಗ ಮಾಡ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಈ ಒಡೆದ ಬಕೆಟ್ಗಳು, ಈ ಸಿಂಟೆಕ್ಸ್ಗಳು ಒಡೆದದ್ದು ಇರ್ತಾವ, ಆಮೇಲೆ ಈ ಪೇಂಟಿನ ಡಬ್ಬಿ ಅಂತದ್ರೊಳಗೆಲ್ಲ ಒಳ್ಳೆ ಮಣ್ಣನ್ನ ಮತ್ತೆ ನೀಗೇನ ಜೀವಾಮೃತ ಅಂತ ಹೇಳಿದೆಯಲ್ಲ ಅಂತವನ್ನೆಲ್ಲ ತುಂಬಿ ಅದ್ರೊಳಗ ಒಂದಿಷ್ಟು ಮೆಂತೆ ಆಮೇಲೆ ಹವೀಜ ಇಂಥವೆಲ್ಲ ಹಾಕಿ ಎಷ್ಟು ಚಂದ ಸೊಪ್ಪು ಬೆಳೆದಿರ್ತಾರಂತ.
1: ನೀ ಅಷ್ಟೀ ಮಂಜಕ್ಕ ಈಗ ಮನ್ಯಾಗ ನಾವು ಅಡ್ಗೆ ಮಾಡುವಾಗ ಪಲ್ಯ ಹೆಚ್ಚುತ್ತೀವಿ, ಆಮೇಲೆ ಅದನ್ನ ಒಯ್ದು ಡಸ್ಟ್ಬಿನ್ ಆಗ ಹಾಕುದಕ್ಕಿಂತ ಒಂದ್ ಕಡೆ ಹೊರಗ್ ಕಂಪೌಂಡ್ನ್ಯಾಗ ಒಂದ್ ಕಡೆ ಸೇರಿಸಿಟ್ಟು ಕಾಂಪೋಸ್ಟ್ ಮಾಡಿ ಅದನ್ನ ನಾವು ನಮ್ಮ ಗಿಡಗಳಿಗೆ ಬೆಳೆಸಿದ್ರ ಅದೆಷ್ಟು ಉತ್ತಮ ಗೊಬ್ಬರ ಆಗಂಗಿಲ್ಲ ನಮ್ಮ ಗಿಡಗಳಿಗೆ.
2: ಈಗ ಭೂತಾಯಿ ಬೇಡಿದ್ದನ್ ಕೊಡ್ತಾಳಂತ ಯಾಕಂತಾರ ಅಂದ್ರೆ, ಅಂದ್ರೆ ಈ ಅರಣ್ಯದೊಳಗೆ ಏನ್ ಬೇಕಾದ್ ಬೆಳಿತೈತಿ, ಯಾಕಂದ್ರೆ ಅಲ್ಲಿ ಯಾವ ರಾಸಾಯನಿಕ ಪ್ರಕ್ರಿಯೆ ಇರುದಿಲ್ಲ, ಸಹಜವಾದ ಕ್ರಿಯೆಗಳಿರ್ತದ. ಅದಕ್ಕೆ ನಾ ಹೇಳುದು ಅಂದ್ರೆ ನೀ ಮನೆಯೊಳಗೂ ನೀ ಹೇಳಿದ್ರಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಕೈತೋಟ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ, ಇಲ್ಲ ಅಂದ್ರೆ ಪಾಟ್ ಒಳಗೆ ಇಡ್ಬೋದು, ಅದ್ರೊಳಗೆ ಒಂದು ಎರೆಹುಳು ಗೊಬ್ಬರ ತಂದು ಹಾಕೋದು. ಯಾಕಂದ್ರೆ ಈ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಮಣ್ಣೊಳಗೆ, ಅವ ಜೀವಂತಿಕೆ ತರೋದು. ಜೀವಂತವಾದ ಮಣ್ಣು ಅಂದ್ರೆ ಅಲ್ಲಿ ಜೀವಂತಿಕೆ ಇರುವಂತಹ ಸೂಕ್ಷ್ಮ ಜೀವಿಗಳು ಇರ್ತವೆ, ಅದರಿಂದ ನಮಗೆ ಏನಾಗತಿ ಉತ್ತಮವಾದ ಬೆಳೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ, ಮತ್ತೆ ಅದು ಆರೋಗ್ಯದಾಯಕವಾಗಿರುತ್ತೆ. ಇಲ್ಲದೊಂದು ರಾಸಾಯನಿಕವನ್ನು ನಾವು ತಿಂದು ಆರೋಗ್ಯ ಹದಗೆಡಿಸ್ತದೆ. ಇವತ್ತಿನ ಎಷ್ಟು ಜೀವನ ಶೈಲಿ ತೊಂದರೆಗಳು ಎಷ್ಟದ, ಸಕ್ಕರೆ ರೋಗ, ಆಮೇಲೆ ರಕ್ತದೊತ್ತಡ, ಇದರಿಂದ ಎಷ್ಟು ಸಮಸ್ಯೆ ಆಗ್ಲಿಕ್ಕಿರ್ತದ ಅಂದ್ರೆ
0: ಶರಣಪ್ಪ. ಇನ್ನೊಂದು ಏನ್ ಗೊತ್ತೇನು, ನಾವು ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಇದ್ರೆ ಬೆಳೀತಾ ಇಲ್ಲ ಒಂದನೇದ್ದು, ಎರಡನೇದ್ದು ಯಾರು ಬೆಳೆದಿರ್ತಾರ ಅವ್ರ ಕಡೆಗೆ ಹೋಗಿ ಕೊಂಡು ತಂದು ತಿನ್ನೋ ಬದಲಿ ಇವತ್ತು ನಾವು ಈ ಪ್ಯಾಕೆಟ್ ಫುಡ್ಗಳನ್ನ ಅವಲಂಬಿಸಿವಿ ನೋಡು. ಅದೇನಪ್ಪ ನಾವು ನೋಡಿದ್ನ ಮೊನ್ನೆ ನನ್ನ ಮಗಳು ತೋಮಂದಾಳ್ ರೆಡಿ ಟು ಈಟ್ ಅಂತ ಶರಣಪ್ಪ, ಅದಕ್ಕೆ ಏನಿಲ್ಲ ಇಲ್ಲ ಆ ಪ್ಯಾಕೆಟ್ ನೀನ ನೀರಾಗ ಒಗದ್ ಬಿಡುದಂತ, ಹತ್ ನಿಮಿಷ ಇಟ್ಟು ಬಿಟ್ರೆ ಪಲ್ಲೆ ರೆಡಿ ಆತಂತ. ಅಂದ್ರ ಅದನ್ನ ಉಳಿಸ್ಲಿಕ್ಕೆ ಎಷ್ಟು ಪ್ರಿಸರ್ವೇಟಿವ್ ಹಾಕ್ಯಾರ, ಎಷ್ಟು ಕೆಮಿಕಲ್ ಹಾಕ್ಯಾರ, ಅದ್ರ ಬದ್ಲಿ ನೀನ್ ಒಂದ್ ಶಿವಡ್ ಸೊಪ್ಪು ತಗೊಂಬಂದಿ ಅಂದ್ರ ಫಸ್ಟ್ ಕ್ಲಾಸ್ ಪಲ್ಲೆ ಮಾಡ್ಬೋದು
1: ಅಲ್ವಾ. ಮಕ್ಳಿಗೆ ಕಣ್ಣಿಗೆ ಚಂದ ಕಾಣ್ತಾವಲ್ಲ ಮಂಜಕ್ಕ, ಹಿಂಗಾಗ್ತದ ನೋಡು. ಈಗ ಅವ್ರಿಗೆ ಏನಾಗ್ಬಿಡ್ತದ ವಿಚಾರ ಮಾಡೋಷ್ಟು ಇರುದಿಲ್ಲ, ಅವ್ರ ಲಗೂನೆ ಏನ್ ಕಣ್ಣಿಗೆ ಚಂದ ಕಾಣಿಸ್ತದ ತರುದದ ರೆಡಿ ಟು ಈಟ್ ಅನ್ನೋದ ಬಹಳ ಆಕರ್ಷಣೆ ಆಗ್ಬಿಡ್ತದ ಅವ್ರಿಗೆ, ಹಂಗಾಗಿ ತರುದದ ತಿನ್ನು.
2: ಮಾಯಾ ಮಂಜಕ್ಕ, ಈಗ ಮಕ್ಕಳು ನೀರ್ ಕುಡಿದ್ರೆ ಬಹಳ ಕಡಿಮೆ.
0: ಹೌದಪ್ಪ,
2: ಈಗ ನೀರು ಅಂದ್ರೆ ದೊಡ್ಡ ದಿವ್ಯೌಷಧ ಅಂತ ಅಂದ್ರೆ, ಎಷ್ಟು ನಮ್ಗೆ ಒಳಗಡೆ ತೊಂದರೆ ಇದ್ರು ಒಂದ್ ಗ್ಲಾಸ್ ನೀರು ಆಗಿಂದಾಗ ತಾಸಿಗೊಮ್ಮೆ ಹಿಂಗೆ ಅಂದ್ರೆ ಬೇಕಾದ ಕುಡಿತಾ ಇದ್ರ ಆರೋಗ್ಯಕ್ಕೆ ಏನ್ ತೊಂದರೆ ಇದ್ರು ಕೂಡ ಅದು ನಮಗೆ ತನ್ನಿಂತಾನ
1: ಸರಿ. ಶರಣಪ್ಪ, ಜಲ ಚಿಕಿತ್ಸೆ ಅಂತ ಮಾಡ್ತಾರ, ಬರೀ ನೀರ್ ಕೊಟ್ಟ ಎಲ್ಲಾ ರೋಗಗಳನ್ನ ಕಡಿಮೆ ಮಾಡ್ತಾರ.
2: ಹೌದೌದು,
1: ಈಗ ಅನೇಕ ಹಂತ ಚಿಕಿತ್ಸೆಗಳವ ಉಪವಾಸ.

0: ಶ್ವಾಸ ಚಿಕಿತ್ಸೆ ಅಂತಾರ, ಜಲ ಚಿಕಿತ್ಸೆ ಅಂತಾರ. ಆದ್ರ ನೋಡ್ ಮಜ್ಜಕ್ಕ,
1: ನೀರು ಬಹಳ ಬಹಳ ಮುಖ್ಯ ಅದ. ಅದ್ರ ಸಂಬಂಧ ಹೇಳೋದು, ನೀರು ಕುಡಿದನ್ ಬಿಡಬಾರ್ದು.
0: ಖರೇ ಅದ. ಆದ್ರೆ ಈ ಮಾವಿನ ಹಣ್ಣು ಹಿಂಗ್ ಇಟ್ಕೊಂಡ್ ನೀನು ಪೊಟ್ಯಾಸಿಯಂ ಹೆಚ್ಚಾತು, ಸೋಡಿಯಂ ಕಡಿಮೆ
2: ನೋಡು. ಒಂದ್ ಹೇಳ್ತೀನಿ ಮಾಯಾನಿಂಗ್, ನಾನು ಯಾವಾಗ್ಲೂ ಯಾವ್ಯಾವ ಕಾಲದೊಳಗ ಯಾವ್ಯಾವ ಹಣ್ಣು ಬರ್ತಾವ ಅವನ್ನ ನಾವು ಯಥೇಚ್ಛವಾಗಿ ತಿನ್ಬೇಕು. ಈಗ ಮಾತಾಡ್ತಾ ಸಣ್ಣಪ್ಪಂದ ನೋಡು, ಈ ಕಾಡು ಗಿಡ ಕಂಟಿ ಅಲ್ಲಿ ಯಾರು ಇದನ್ನ ಹಾಕಿರ್ತಾರೆ,
1: ಈ ಕವಳಿ ಹಣ್ಣು

0: ಸಣ್ಣ ಬರ್ತಾವ ಅವನ್ನ ನಾವು ಯಥೇಚ್ಛವಾಗಿ ತಿನ್ಬೇಕು. ಈಗ ಮಾತಾಡ್ತಾ ಸಣ್ಣಪ್ಪ ಅಂದ ನೋಡು, ಈ ಕಾಡು ಗಿಡ ಕಂಟಿ ಅಲ್ಲಿ ಯಾರು ಇದನ್ನ ಹಾಕಿರ್ತಾರೆ?
1: ಈ ಕವಳಿ ಹಣ್ಣು
0: ಅದನ್ನೇ ನೋಡ್ಬೇಕು ಸಣ್ಣಪ್ಪ, ಕಂಟಿಯಾಗ ಬೆಳಿತಾವ, ಮುಳ್ಳು ಚುಚ್ಕೊಂಡ್ರು ಅಡ್ಡಿ ಇಲ್ಲ, ಅಲ್ಲಿ ಹೋಗಿ ತಂದ ಕವಳಿ ಹಣ್ಣು ತಿನ್ನು.
1: ನೀರ್ಲ ಹಣ್ಣು ಬಹಳ ಸಕ್ಕರೆ ಬಹಳ ಚಲೋ.
2: ಕವಳಿ ಹಣ್ಣು, ನೀರ್ಲ ಹಣ್ಣು ಒಂದ.
1: ಆಮೇಲೆ ಇನ್ನೊಂದು ಸುದ್ದಿ ಗೊತ್ತಾನ, ಅಂದ್ರೆ ಮಾವಿನ ಹಣ್ಣನ್ನು ಕೂಡ ಈಗ ಸಕ್ಕರೆ ಹೋಗಿದ್ದವ್ರು ಸ್ವಲ್ಪ ತಿನ್ಬಹುದಂತ. ಒಂದ್ ಎರಡು ತೊಳೆ ತಿಂದ್ರೆ ಏನ್ ತೊಂದ್ರೆ ಆಗುದಿಲ್ಲ. ಅದು ಆಕ್ಚುಲಿ ಏನಾಗ್ತದೆ ಅಂದ್ರೆ ಖಂಡಿತವಾಗಿ ಅದು ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಆದ್ರೆ ಹಂಗ ಅಂತ ಹೇಳಿ ಜಾಸ್ತಿ ತಿನ್ಬಾರ್ದು.
2: ಅಲ್ಲ ನೀನು ಸಕ್ಕರೆ ಹೋಗಿದ್ದವ್ರ ತಿನ್ಬೇಕಂತ ಹೇಳ್ದೆ, ನನಗಂತೂ ಏನು ಇಲ್ಲ ಅಂದ್ಮೇಲೆ ನೋಡ ನಾವೊಂದು ಹತೋಟಿ ಇಡೋ ಅಂತ ಅನ್ನಂಗಿಲ್ಲ ನೋಡ್ ನಮ್ಮ ತಿನ್ನಕ್ಕೆ.
0: ನಿಂಗೇನಿಲ್ಲ, ಆದ್ರೆ ಶರಣಪ್ಪ ನಮ್ಮ ರೇಡಿಯೋ ಕೇಳ್ಕೋತಿರ್ತಾರಲ್ಲ, ಅವರು ಹಂಗ ಮಾಯಕನಂಗ ಕೂತ್ ಹಣ್ಣು ತಿಂದ್ಬಿಟ್ರ ಅನ್ನೋ ಎಚ್ಚರಿಕೆ ಇಲ್ಲ ಹೇಳ್ದ. ಈಗ ಶರಣಪ್ಪ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ಮಾಡಿದ್ರು ಕಮ್ಮಿ ನಾನು ಹೌದಿಲ್ಲ. ಈಗ ಯಾವ್ದ್ರೊಳಗೋ ಏನೋ ಬಹಳ ಚಲೋ ಅಂತ ಹೇಳಿ ಅತಿ ಆದ್ರೂ ಅಮೃತ
1: ಅತಿ ತಿಂದ್ರೆ ಅಪಚನ ಆಗುದು ಅದು. ಹಿಂಗಾಗಿ ಮತ್ ಆರೋಗ್ಯ ಸಮಸ್ಯೆ ತಗೊಳ್ತದ, ಮತ್ ಹಿಂದಗಡ ನೀರ್ ಕುಡ್ಕೊಂಡು ಕೊಡ್ಬೇಕಾಗತ್ ಮಾಯಾ. ಸರಿ,
2: ಈಗ ಶರಣಪ್ಪ ಏನ್ ಅಂತಾನ ಅಂತಂದ್ರೆ, ಕೆಲವೊಮ್ಮೆ ಎಲ್ಲವನ್ನೂ ಆಸ್ವಾದಿಸ್ಬೇಕು ಅಂತ ಇರುವುದಿಲ್ಲ, ಕಣ್ಣಿನಿಂದ ನೋಡಿ ಪಡ್ಬೇಕು ಅಂತ ನೋಡು
0: ಜೀವನದಾಗ. ಅದು ಬಹಳ ಮುಖ್ಯ, ಯಾಕಂದ್ರ ಈಗ ಮನುಷ್ಯನಿಗೆ ನೋಡು ಬಾಲ್ಯ ಯೌವನ ಹರೆಯ ಮುಪ್ಪು ಇವೆಲ್ಲ ಇರ್ತಾವ. ಈಗ ಮುಪ್ಪಿನ ವಯಸ್ಸನ್ನ ಕೂತ್ಕೊಂಡು ಯಾರೋ ಗಿಡ ಹತ್ತಿ ಮಾವಿನಕಾಯಿ ಹರಿಯುವುದನ್ನ ನೋಡಿದಾಗ ನಾವು ಬರೀ ಸಂತೋಷ ಪಡ್ಬೇಕು, ಅವ್ರಂಗ ಹೋಗಿ ನಾ ಹತ್ತಿ ಹರಿತೀನಿ ಅನ್ಲಿಕ್ಕೆ ಆಗ್ತದೆ.
1: ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಅಜ್ಜಿ ಇದ್ರಲ್ಲ, ನಾವು ಓಡಾಡ್ಕೊಂತ ಆ ಕಡೆ ಈ ಕಡೆ ಕೆಲಸ ಮಾಡಿ ನೋಡಿದ ಕಣ್ಣು ತುಂಬಾ ಸಂತೋಷ ಅವ್ರಿಗೆ. ಏ ನನ್ನ ಮೊಮ್ಮ ಬಂದ ಎಷ್ಟು ಖುಷಿಯಿಂದ ಅಂದ್ರೆ ತಮ್ಮ ಭಾವನೆಗಳು ಹಂಚಿಕೊಳ್ತಿದ್ರು.
0: ಮುಚ್ಚಿಡ್ಬೇಡ ಇಲ್ಲಿ, ನಿಮ್ಮ ಅಜ್ಜ ಅಜ್ಜಿ ಬಂದ ನಾ ನೋಡಿ ನೀ ಶರಣಪ್ಪ ಕಾಲ್ ಕೆಳಗ ಇರ್ತಿದ್ದಿಲ್ಲ ಮಾಯ, ಯಾವ ಗಿಡ ಟನ್ ಟನ್ ಟನ್ ಟನ್ ಹಾಕಿ ಅಲ್ಲಿಂದ ಮಾವಿನಕಾಯಿ ಕಿತ್ತೂದ ಕೆಳಗೆ ಹೋಗುದು.
2: ಪುಣ್ಯ ಬಿದ್ದಿಲ್ಲ ಬಾ.
1: ನಮ್ಮ ಅಮ್ಮ ಇದ್ಲ ಅಲ್ಲಿ ಸಣ್ಣ ಇದ್ ಮೂರ್ ವರ್ಷ ನಾಲ್ಕು ವರ್ಷ, ಅವಾಗ ಕಟ್ಟಿಗೆ ಹೊಡೆದಿದ್ರೆ ಅದ್ ತಗೊಂಡ್ಬಂದ ಒಂದ್ ಕಟ್ಟಿಗೆ ತಗೊಂಡ್ಬಂದಿಡೋದು ನಮ್ಗೆ ಖುಷಿ. ಅದ ಅಮ್ಮ ಇಲ್ಲೊಂದ್ ಐತಿ ತಗೊಂಡ್ಬರ್ತೀನಿ ಅಂತಕೊಂಡು ಇಷ್ಟು ತೊದಲು ಭಾಷೆಯಿಂದ ಹೇಳಿದಾಗ ಅವ್ರು ಎಷ್ಟು ಖುಷಿಯಿಂದ ಬಾರ ಮೊಮ್ಮಗನ ಅಂತಕೊಂಡು. ಅಂದ್ರೆ ಈ ಹೇಳಿದಲ್ಲ ಸಂಬಂಧಗಳು ನಮಗ ಚಲೋ ಆಗ್ಬೇಕು ಅಂದ್ರೆ ಒಂದು ಸಂಗತದ ಜೀವನ ಬೇಕು, ಒಬ್ಬಂಟಿ ಆಗಿರೋದು ಬೇಡ. ಈಗಿನ ಕಾಲದಾಗ ಎಲ್ಲ ಒಬ್ಬಂಟಿ ಆಗಿ ಒಂದೊಂದು ರೂಮ್ ಮೊಬೈಲ್ ಇಟ್ಕೊಂಡು ಕೊಡೋದು ಆಗ್ಯದಲ್ಲ, ಅದಾಗಬಾರ್ದು.
2: ಅದ್ರಾಗು ಶರಣಪ್ಪ ಈಗೇನ್ ಅಜ್ಜ ಅಜ್ಜಿ ಅಂದಿ ನೋಡು, ಅದಂತೂ ಬಹಳ ಖುಷಿ ಕೊಡುವಂತ ಸಂಗತಿ. ಅಂದ್ರ ಹಿರಿಯರು ಅಂತಂದ್ರ ಆ ಮಾತ ಬೇರೆ ನೋಡು. ಮನೆಯೊಳಗ ಅಜ್ಜ ಅಜ್ಜಿ ಪ್ರೀತಿ ಏನಿರ್ತದಲ್ಲ, ನಾವು ಮಕ್ಕಳಿಗೆ ಕೊಡೋಕ್ಕಿಂತ ಜಾಸ್ತಿ ಪ್ರೀತಿನ ಅವರು ಮೊಮ್ಮಕ್ಕಳಿಗೆ ಕೊಡ್ತಾರೆ. ಆಮೇಲೆ ಒಂದು ಜೀವನ ಅನುಭವ ಅನ್ನೋದು ಇರ್ತದ ಅವ್ರಿಗೆ.
0: ಹೌದು ಹೌದು. ಅಲ್ಲ ಶರಣಪ್ಪ ನೀ ಮರ್ತಿಯೇನ, ನಾವು ನಿಮ್ಮ ಮನೆಗೆ ಬರ್ತಿದ್ವಲ್ಲ ಸಣ್ಣವರಿದ್ದಾಗ, ನಿಮ್ಮ ಅಮ್ಮ ಕುಂತ ಎಷ್ಟು ಕತಿ ಹೇಳಕ್ಕಪ್ಪ, ನಾವು ಹಂಗ ಕತಿ ಕೇಳುದ ಕೇಳುದ ಕೇಳುದ ಆತ ನಡ್ರಿ ಕತಿ ಮುಗಿದು ಅಂತ ಬಡದ್ಮೇಲೆ ಎದ್ದು
1: ಅನುಭವ ಶ್ರೀಮಂತಿಕೆ.
2: ಈಗ ನೀ ಹಿಂಗ ಅಂತಿದ್ದಿ ಅವ್ರ ತಾಯಿ ಇಷ್ಟು ಪ್ರೀತಿ ಕೊಡ್ತಾರಂದ್ರ ಇವತ್ತಿನವರೆಗೂ ಆ ತಾಯಿ ಶರಣಪ್ಪ ಹೋಗೋ ತನಕ ಊಟ ಮಾಡುದಿಲ್ಲ, ತಾವ ಊಟ ಎಲ್ಲ ಅಡಿಗೆ ಎಲ್ಲ ಮಾಡಿ ಶರಣಪ್ಪ ಬರೋ ತನಕ ಕಾಯ್ಕೋತ ಕೂತು ಈ ಸಾಂಗತ್ಯ ಅಂತಂದಲ್ಲ ಶರಣಪ್ಪ ಅಂತ ಹೇಳ್ದೆ. ಈಗ ಕುಟುಂಬದವ್ರು ಎಲ್ಲಾರು ಕೂತು ಊಟ ಮಾಡೋದೊಂದು ಏನ್ ಮಜಾ ಇರ್ತದ ನೋಡು, ಅದ ಬೇರೆ. ಅದು
1: ಅದಕ್ಕ ನಾ ಮಾಯಾ ಹೇಳುದು ಅಂದ್ರೆ ಮಂಜಕ್ಕ ಹಿರಿಯರಿಂದ ಮುಂದಿನ ಪೀಳಿಗೆಯವ್ರು ಏನದಲ್ಲ ಕಲಿಯೋದು ಬಹಳ ಅದ. ಅಂದ್ರೆ ಏನಾಕತಿ ಆ ಒಂದು ಜೀವನದ ರೀತಿ ನೀತಿಗಳು, ಆಮೇಲೆ ಹೇಗೆ ಒಂದು ನಾವು ಎಲ್ಲವನ್ನು ಗೆಲ್ಲಬೇಕು ಅನ್ನೋ ವಾತಾವರಣ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಹೇಗೆ ನಗ್ನಗ್ತಾ ಇರುವಂತದನ್ನ ಕಲಿಬೇಕು ಅಂದ್ರೆ ಎಲ್ಲವನ್ನು ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹಿರಿಯರಿರ್ತಾರಲ್ಲ ಅವರ ಒಂದು ಭಾವನೆಗಳನ್ನ ನಾವು ಗೌರವಿಸ್ಬೇಕು, ಮತ್ತೆ ಅವ್ರಂಗ ಬದುಕಲಿಕ್ಕೆ ನಮ್ಮ ಪ್ರಯತ್ನ.
0: ಮತ್ತೆ ಮುಖ್ಯ ಇನ್ನೊಂದೇನ್ ಗೊತ್ತೇನು ಮಾಯಕ ಶರಣಪ್ಪ, ಮನ್ಯಾಗ ಹಿರಿಯರ್ ಇದ್ರು ಅಂದ್ರ ನಾವು ನಿರಮಳಾಗಿರ್ತೀವಿ ಹೌದಿಲ್ಲೋ. ಈಗ ಸಮಸ್ಯೆಗಳು ಏನೇನೋ ಬರ್ತಾವ. ಈಗ ನೋಡ್ ಶರಣಪ್ಪ, ನೀವ್ ಒಬ್ಬವನ ಇದ್ದಾಗ ಏನ್ರ ಸಮಸ್ಯೆ ಬಂದ್ರ ಹೌದು ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೋಬೇಕು, ಏನ್ ಮಾಡ್ಲಿ, ಯಾರನ್ನ ಕೇಳಲಿ, ನೂರು ಸತಿ ವಿಚಾರ ಮಾಡ್ತಿ. ಅದ ಮನ್ಯಾಗ ಹಿರಿಯರಿದ್ರೆ ಅದ್ಯಾಂತ ಸಮಸ್ಯೆನ ಬಾಬಾ ಇಲ್ಲ ನಾವೆಲ್ಲ ಇಲ್ಲೇನ ಅಂದಾಗ ನಾವೆಷ್ಟು ನಮ್ಮ ಆರೋಗ್ಯ ಚಲೋ ಇರ್ತದ.
2: ಮುಖ್ಯವಾಗಿ ಏನಾರ ಮನ್ಯಾಗ ಒಂದು ಕಾರ್ಯಕ್ರಮ ಇಟ್ಕೋ ನೀನು, ಏನಾರ ಮದ್ವಿ ಅಂತ ಬಂತು ಅಂತ ತಿಳ್ಕೊ, ಅಥವಾ ಅವಾಗ ನಿಶ್ಚಯ ಅಂತಾರೆ ಮಾಡ, ಏನಾರ ಇದ್ದಾಗ ನಮಗ್ ಗೊತ್ತಿರ್ತದ ಮಂಜಕ್ಕ. ಆದ್ರೂ ನನ್ಗೂ ಏನನ್ ಗೊತ್ತೇನ, ಎಲ್ಲ ಹೋಗಿ ನಮ್ಮ ಅಮ್ಮನ್ ಕೇಳುದು ಇದು ಹಿಂಗ್ ಮಾಡಿದ್ರೆ ಹೆಂಗ, ಇದು ಹೆಂಗ್ ಮಾಡಿದ್ರೆ ಹೆಂಗ, ಏನೋ ಒಂದು ರೀತಿಯ ವಿಶ್ವಾಸ ತುಂಬತಾರ ಅವರು. ಆಮೇಲೆ ಅವ್ರು ಹೇಳೋದು ಖರೆ ಅಂತ ಅನಿಸ್ತದ ನನಗ, ಆಮೇಲೆ ಅವ್ರು ಹೇಳಿದ್ದನ್ ಮಾಡ್ಬೇಕು ಅಂತ ಅನಿಸ್ತದ.
1: ನೋಡಲ್ಲ ಗಡಿಯಾರ ಅಲ್ಲ ನಾನ್ ಹೇಳ್ತಿ, ಐದಾರು ಹಣ್ಣು ಹೆಚ್ಕೊಂಡ್ ಬಂದಾಳ ಮಾಯ ಸಂಬಂಧ ಅಗದಿ ಎಷ್ಟು ಚಂದ ನೋಡು, ಸಣ್ಣ ಸಣ್ಣ ಹೆಚ್ಕೊಂಡ್
2: ಅಲ್ಲ
1: ನೀ ಒಂದ್ ಐದಾರು ಕೈ ಹಿಡ್ಕೊಂಡಿದ್ ಗೊತ್ತೈತೆ ಕೈಗೆ
0: ಚೀಲ ತುಂಬ ಕೊಡ್ತಾನೆ.

0: ಅಂತಿನ್ನು ಆದ್ರೆ ಎಷ್ಟು ಹೋಗುತ್ತೆ ಅಷ್ಟು ತಿನ್ನು, ಮತ್ತೆ ಅಪಸನ ಹೋಗಂಗ್ ಬೇಡ.
1: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿ, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಸಂಕಲನ ನವೀನ್ ಮಹಾಲೆ.
2: ಆಕಾಶವಾಣಿ ಧಾರವಾಡ. ಹೊಸ ಹಾಡು ಕಾಂತಾರ ಅಧ್ಯಾಯ ಒಂದು ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರು.

ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:01:10. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ಒಡೆಕರ್ಳಿಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು, ಇಲ್ಲವೇ 765 ಕಿಲೋ ಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:05. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಸ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: ಕೇಳುಗರೇ ಹಾಗೂ ರೈತ ಮಿತ್ರರೇ ಗಮನಿಸಿ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಪೂರ್ವಸಿದ್ಧತೆ ಹಾಗೂ ಇದೇ ತಿಂಗಳ 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದವನ್ನು ಏರ್ಪಡಿಸಿದ್ದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪಿಎಲ್ ಪಾಟೀಲ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಸಜ್ಜನ್ ಮತ್ತು ಕೃಷಿ ವಿಶ್ವವಿದ್ಯಾಲಯ ಸವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಎಂ ಮಲ್ಲಾಪುರ್ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ಕುಮಾರ್ ಅಗಡಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
4: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

0: ಗೀತಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗೂ ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416, ಎಸ್ಟಿಡಿ ಕೋಡ್ 0836.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡ

ಹಾರ್ಟ್ಫಿಷರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309-0309. ಟೇಕ್ ಕೇರ್.

ನಿಮ್ಮ ಸಿಹಿಯಾದ ಚಹಾದೊಂದಿಗೆ ನಮ್ಮ ಸವಿಯಾದ ಹಾಡುಗಳನ್ನು ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ವೇಳೆ 6:10. ಪ್ರಕಟಣೆಗಳು ಇದೀಗ

ಪ್ರಕಟಣೆಗಳು. ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಮೈಸೂರು ಇವರ ಪ್ರಕಟಣೆ ಇದಾಗಿದ್ದು, 2026-27 ಸಾಲಿನಲ್ಲಿ 3 ವರ್ಷಗಳ ಅವಧಿಯ ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುದಾನಿತ ಕೋರ್ಸ್ಗಳು ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್. ಅನುದಾನರಹಿತ ಕೋರ್ಸ್ಗಳು ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ ಫಾರ್ ವಿಜುವಲಿ ಇಂಪೇರ್ಡ್, ಅಪರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ. ಪ್ರವೇಶ ಅರ್ಹತೆ ಕರ್ನಾಟಕ SSLC ಇಲ್ಲವೇ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು. ಅಂಗವೈಕಲ್ಯತೆಯ ಲಕ್ಷಣಗಳು ಹೀಗಿರಬೇಕು: ಮೂಳೆ ಮತ್ತು ಕೀಲು ಅಂಗವಿಕಲತೆ 40% ಮತ್ತು ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 dB ಮತ್ತು ಮೇಲ್ಪಟ್ಟು, ಅಂಧತ್ವ 6/60 ಅಥವಾ 20/200 ಸ್ನೈಲೆನ್ ಕ್ರಮಸಂಖ್ಯೆ 6 ಕೋರ್ಸು ಇರಬೇಕು. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯ ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.jsspda.org ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9844644937. ಕೂಡ ತಾವು ತಮ್ಮ ಭರ್ತಿ ಮಾಡಿದ ಅರ್ಜಿಗಳನ್ನು 5/6/2026 ಒಳಗೆ ಕಚೇರಿಗೆ ತಲುಪಿಸತಕ್ಕದ್ದು. ರೈತ ಮಿತ್ರರೇ, ಗಮನಿಸಿ, ಈ ಸಂಜೆ 6:51 ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಪೂರ್ವಸಿದ್ಧತೆ ಹಾಗೂ ಇದೇ ತಿಂಗಳ 22/5/2026 ಡಾಕ್ಟರ್ PL ಪಾಟೀಲ್ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದವನ್ನು ಏರ್ಪಡಿಸಿರುತ್ತಾರೆ. ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ PL ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಅಶೋಕ್ ಸಜ್ಜನ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಸವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ CM ಮಲ್ಲಾಪುರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಸಂಪರ್ಕಿಸಲು ಸಂಖ್ಯೆಗಳು 2444314 ಇಲ್ಲವೇ 2444315 ಮತ್ತು 2444316 ಎಸ್ಟಿಡಿ

0: and India has sufficient crude inventories despite the ongoing West Asia crisis. Addressing an interministerial briefing in New Delhi today, Joint Secretary in the Ministry of Petroleum and Natural Gas, Sujata Sharma, said there is adequate stock of petrol, diesel, LPG and natural gas, though panic buying of LPG has been reported in some areas due to rumours. Joint Secretary in the Ministry of Chemicals and Fertilisers, Aparna Sharma, said over 200 lakh metric tons of fertilisers are available across the country and there has been no change in fertiliser prices for the Kharif season. And that is the end of this news bulletin.
1: Akashavani Dharavada Karakrama Vivarani Karanabandagale Nili Dinda Bitravagua Isanje Hagu Nalaya Karakrama Vivarani Isanje Arganti Motim Shiki Gadaga Hagu Yadagiri Jilaya Jilla Vartapatra ಪ್ರಸ್ತುತಿ ಹರ್ಷವರ್ಧನ್ ಶೀಲ್ವಂತ್. ನಮ್ಮ ಕೇಂದ್ರದಿಂದ ಕೇಳುತ್ತೀರಿ 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದೇ ತಿಂಗಳ 22/5/2026 ಡಾಕ್ಟರ್ ಪಿ ಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಈ ಬಗ್ಗೆ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪಿ ಎಲ್ ಪಾಟೀಲ್ ಕೃಷಿ ವಿಶ್ವವಿದ್ಯಾಲಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಸಜ್ಜನ್ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಸವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಎಂ ಮಲ್ಲಾಪುರ್ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 7:45 ಕಥಾ ಕಲರವದಲ್ಲಿ ಕಥೆ ಸಿಂಹ ಮತ್ತು ಇಲಿ ಪ್ರಸ್ತುತಿ ಜಿ ಸುರೇಖಾ ಸುರೇಶ್ 8:00 ಯುವವಾಣಿಯಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಅಂಗವಾಗಿ ಧಾರವಾಡ ವಲಯದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕರಾಗಿರುವ ರಮೇಶ್ ಎಸ್ ಮೂಲಿಮನಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ 8:30 ಪುಷ್ಪಹಾರ್ 9:15 ಪ್ರಾಯೋಜಿತ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನಿಯ ಶ್ರೀ ಬಸವಾನಂದ ಸ್ವಾಮಿಗಳು 9:30 ನಾಟಕ ಅದು ಬ್ಯಾರೇನೇ ಐತಿ ರಚನೆ ಸೋಮಶೇಖರ್ ಜಾಡರ್ ನಿರ್ಮಾಣ ಜಿ ಸುರೇಖಾ ಸುರೇಶ್ 10:00 ಶಂಕರ್ ಎಲ್ ಭಟ್ ಅವರಿಂದ ದ್ರೌಪದಿ ಭಕ್ತಿ ಕೀರ್ತನೆ ಕೇಳುತ್ತೀರಿ 10:30 ಹೆಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಇನ್ನು ನಾಳೆ ಅಂದರೆ ಮಂಗಳವಾರ 19/5/2026 ಬಿತ್ತರವಾಗುವ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ 6:25 ಶಿರೀಶ್ ಜೋಶಿ ಅವರಿಂದ ಚಿಂತನ 6:30 ರೈತರಿಗೆ ಸಲಹೆಗಳು 6:35 ಜನಪದ ಸಂಗೀತ 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಸ್ತುತಿ ಮಾಯಾರಾಮನ್ ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ ಪ್ರಸ್ತುತಿ ಶರಣಬಸವ ಚೋಳಿನ್ ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 8:30 ಕರ್ನಾಟಕ ಸಂಗೀತ ಶಾಸ್ತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾರಾಜಪುರಂ ಸಂತಾನಂ ಅವರ ಹಾಡುಗಾರಿಕೆ 9:05 ವಿಜ್ಞಾನ ಭಾರತಿ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಮತ್ತು ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು 9:35 ಸಂದೇಶಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು 10:45 ಜನಪದ ಸಂಗೀತದಲ್ಲಿ

0: ತಾಲೂಕಿನ ಸೋಮಶೇಖರ್ ಬಿ ಸಂಗಣ್ಣವರ್ ಮತ್ತು ಸಂಗಡಿಗರಿಂದ ಭಜನಾಪದ, ಕುಂದಗೋಳ ತಾಲೂಕಿನ ಪಶುಪತಿಹಾಳದ ಮಹಾಂತಪ್ಪ ನೀಲಪ್ಪ ಡೊಳ್ಳಿನ್ ಮತ್ತು ಸಂಗಡಿಗರಿಂದ ತತ್ವಪದ. 11 ಗಂಟೆಗೆ ನಾಟಕ ಗುಂಡನ ಪ್ರಣಯ ಪ್ರಸಂಗ, ರಚನೆ ಮತ್ತು ನಿರ್ಮಾಣ ಡಾಕ್ಟರ್ ಶಶಿಧರ ನರೇಂದ್ರ. 11:30 ಅರಣ್ಯಕುಮಾರ್ ಮುನ್ನೇನಿ ಅವರ ಸಿತಾರ್ ವಾದನ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಕೀರ್ತನಾ ವಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಎಕ್ಲಾಂಪ್ಸಿಯಾ ಅಂದರೆ ಪ್ರಸವ ಅಪಸ್ಮಾರ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ KMCRIನ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮ, ಪ್ರಗತಿಪಥದಲ್ಲಿ PM ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಮಾಹಿತಿ ದೊರೆಯುತ್ತದೆ. ಈ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 1:20 ಫಕೀರವ ಗುಡಿಸಾಗರ್ ಮತ್ತು ಸಂಗಡಿಗರಿಂದ ಗೀಗೀಪದ. 1:30 ಹೆಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ. 2:40 ಹೊಸ ಹಾಡು. ಇನ್ನು ಸಂಜೆಯಲ್ಲಿ 6:30 ಅವಲೋಕನ, 6:51 ಕೃಷಿರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಮಾತನಾಡುವ ವಿಷಯ ವಿಶ್ವ ಡೆಂಗ್ಯೂ ದಿನಾಚರಣೆ. ಭಾಗವಹಿಸುವ ವೈದ್ಯರು ಡಾಕ್ಟರ್ ತೇಜ್ ರಾಜ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಪ್ರಾಯೋಜಕರು SDM ಆಸ್ಪತ್ರೆ ಸತ್ತೂರು ಧಾರವಾಡ. 7:45 ಕಾವ್ಯಧಾರೆ ಶಿವರಾಜ್ ಅರಳಿ ಅವರಿಂದ ಸ್ವರಚಿತ ಕವನ ವಾಚನ. 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣದ ಸಾಧಕ ಬಾಧಕಗಳು ಚರ್ಚೆ. ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಬಸವರಾಜ್, ಎಸ್ ಲಕ್ಷ್ಮಿ ಹಾಗೂ ಜ್ಯೋತಿ. ಜೀವನದಲ್ಲಿ ಛಲ ಪೂಜಾ ವಾಲಿಕಾರ್ ಅವರಿಂದ ಭಾಷಣ ಕೇಳುತ್ತೀರಿ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿಗೆ 90 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10:00 ಎಸ್ ಬಾಲಚಂದರ್ ಅವರ ವೀಣಾವಾದನವಿದೆ. 10:30 ಜನಪದ ಸಂಗೀತವನ್ನು ಆಲಿಸುವಿರಿ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
4: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
5: ಆತ್ಮೀಯ ಕೇಳುಗರೆ, SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50
6: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, SDM ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ

0: ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗ್ಯೂ ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ರೈತ ಮಿತ್ರರೇ, ಗಮನಿಸಿ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಇದೇ ತಿಂಗಳ 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಅವರೊಂದಿಗೆ ಸಂದರ್ಶನವಿದೆ. ವೇಳೆ 6:20 ದಿಲ್ಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೇಚ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿ ಸ್ತರೀಯ ವಾರ್ತಾಲಾಪಂ ಕೃತವಂತೌ. ಕಾಂಗ್ರೆಸ್ ನೇತಾ ವಿ ಡಿ ಸತೀಶನಃ ಅದ್ಯ ಪ್ರಾತಃ ತಿರುವನಂತಪುರಂ ನಗರಸ್ಯ ಕೇಂದ್ರೀಯ ಕ್ರೀಡಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ಕೇರಳಂ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ರೂಪೇಣ ಶಪಥವಚನಂ ಸ್ವೀಕೃತವಾನ್. ಪಶ್ಚಿಮಬಂಗಸರ್ವಕಾರೇಣ ಸ್ವಸ್ಯ ನಿರ್ವಾಚನಸ್ಯ ಪ್ರತಿಜ್ಞಾನುಸಾರಂ ಕಥಿತ ಸಂಸ್ಥಾಗತ ಭ್ರಷ್ಟಾಚಾರಸ್ಯ ಮಹಿಳಾವಿರುದ್ಧಮ್ ಅತ್ಯಾಚಾರಸ್ಯ ಚ ಅನ್ವೇಷಣಾರ್ಥಂ ದ್ವೌ ಅನ್ವೇಷಣಾಯೋಗೌ ನಿರ್ಮಿತೌ. ಸ್ವಾಸ್ಥ್ಯ ಪರಾಮರ್ಶಪತ್ರೆ ಉಷ್ಣತರಂಗಸ್ಯ ಸ್ಥಿತಿಂ ನಿವಾರಯಿತುಂ ಆಯುರ್ವೇದಾದಿ ವಿವಿಧ ಆಯುಷ ಪ್ರಣಾಳ್ಯಾಃ ಪಾರಂಪರಿಕ ಸ್ವಾಸ್ಥ್ಯ ನಿವಾರಕೋಪಾಯಾಃ ಅಪಿ ಸಮಾವಿಷ್ಟಾಃ ಸಂತಿ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಎಂ ಎ ಚಿದಂಬರಂ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೆ ಚ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿ ಸ್ತರೀಯ ವಾರ್ತಾಲಾಪಂ ಕೃತವಂತೌ. ಸ್ವಕ್ಷೋರ್ಜಾಯಾಃ ನೀಲ ಅರ್ಥವ್ಯವಸ್ಥಾಯಾಃ ಹರಿತ ಸಂಕ್ರಮಣಸ್ಯ ಚ ಕ್ಷೇತ್ರೇಷು ಸಹಕಾರಂ ವರ್ಧಯಿತುಂ ಮಹತ್ವಪೂರ್ಣಂ ಸೋಪಾನಂ ಲಕ್ಷ್ಯೀಕೃತ್ಯ ಭಾರತ ನಾರ್ವೆ ಸಂಬಂಧಂ ಹರಿತ ಸಾಮರಿಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರ್ತುಂ ಉಭಾವಪಿ ನೇತಾರೌ ಸಹಮತೌ ಅಭವತಾಂ.
4: आज हम भारत नॉर्वे संबंधों को एक ग्रीन स्ट्रेटेजिक पार्टनरशिप का स्वरूप दे रहे हैं. इस स्ट्रेटेजिक पार्टनरशिप से क्लीन एनर्जी से लेकर क्लाइमेट रेजिलियंस, ब्लू इकोनॉमी, उससे लेकर के ग्रीन शिपिंग, हर क्षेत्र में भारत की स्केल, स्पीड और टैलेंट को नॉर्वे की टेक्नोलॉजी और कैपिटल के साथ जोड़कर हमारी कंपनीज ग्लोबल सॉल्यूशंस डेवलप करेगी.
3: ವಾರ್ತಾಲಾಪಾವಧೌ ಉಭೌ ನೇತಾರೌ ದ್ವೈಪಾಕ್ಷಿಕ ಸಂಬಂಧಾನಾಂ ಸಂಪೂರ್ಣ ಕ್ಷೇತ್ರಸ್ಯ ಸಮೀಕ್ಷಾಂ ಅಕುರುತಾಂ.
4: ಭಾರತ್ ಔರ್ ಯುರೋಪ್ ಅಪ್ನೆ ಸಂಬಂಧೋ ಕೆ ಏಕ್ ನಯೆ ಸ್ವರ್ಣಿಮ್ ಯುಗ್ ಮೇ ಪ್ರವೇಶ್ ಕರ್ ರಹೆ ಹೈನ್. ಪಿಛ್ಲೆ ವರ್ಷ ಭಾರತ್ ಔರ್ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಕೆ ಏಕ್ ಐತಿಹಾಸಿಕ ಟ್ರೇಡ್ ಅಂಡ್ ಇಕಾನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಲಾಗೂ ಕಿಯಾ. ಯಹ ಅಗ್ರಿಮೆಂಟ್ ಭಾರತ್ ಔರ್ ನಾರ್ವೆ ಕೆ ಬೀಚ್ ಶೇರ್ಡ್ ಪ್ರೋಗ್ರೆಸ್ ಔರ್ ಪ್ರಾಸ್ಪರಿಟಿ ಸುನಿಶ್ಚಿತ ಕರ್ನೆ ಕಾ ಬ್ಲೂ ಪ್ರಿಂಟ್ ಹೈ. ಇಸ್ ಅಗ್ರಿಮೆಂಟ್ ಮೇ ಅಗಲೆ 15 ವರ್ಷ ಮೇ ಭಾರತ್ ಮೇ $100 billion ಇನ್ವೆಸ್ಟ್ಮೆಂಟ್ ಔರ್ 1 million ಜಾಬ್ಸ್ ಕ್ರಿಯೇಟ್ ಕರ್ನೆ ಕಾ ಲಕ್ಷ್ಯ ಹೈ.
3: ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಸ್ವೀಡನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾ ಸಮಾಪಿತ. ಸ್ವೀಡನ್ ದೇಶಸ್ಯ ಪ್ರವಾಸೆ ಅನೇಕಾನಿ ಮಹತ್ವಪೂರ್ಣಾನಿ ಪರಿಣಾಮಾನಿ ಪ್ರಾಪ್ತಾನಿ ಯೇನ ದ್ವೈಪಾಕ್ಷಿಕ ಸಂಬಂಧೇಷು ನೂತನಾ ಗತಿ ಪ್ರಾಪ್ತಾ ಇತಿ ಶ್ರೀಮೋದಿನಾ ಸಾಮಾಜಿಕಾಂತರ್ಜಾಲೀಯ ಪಟಲೇ ಉಕ್ತಂ. ಸಹ ಅವದತ್ ಯತ್ ತೇಷಾಂ ದ್ವೈಪಾಕ್ಷಿಕ ಉಪಬಂಧಾನ್ ವ್ಯೂಹಾತ್ಮಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರಣಾತ್ ಆರಭ್ಯ ಸಂಯುಕ್ತ ನವಾನ್ವೇಷಣ ಸಹಭಾಗಿತ್ವಂ ಇತ್ಯಸ್ಯ ದ್ವಿತೀಯೋ ಭಾಗಃ ಅಥ ಭಾರತ ಸ್ವೀಡನ್ ಪ್ರೌದ್ಯೋಗಿಕಿ ಕೃತ್ರಿಮ ಬುದ್ಧಿಮತ್ತಾ ಮಾರ್ಗಸ್ಯ ಆರಂಭಾತ್ ಆರಭ್ಯ ಆಗಾಮಿಷು ಪಂಚವರ್ಷೇಷು ದ್ವೈಪಾಕ್ಷಿಕ ವ್ಯಾಪಾರಂ ದ್ವಿಗುಣೀಕರಣಸ್ಯ ಲಕ್ಷ್ಯಂ ಅಭವದಿತಿ. ಸಹ ಸ್ವೀಡನ್ ದೇಶಸ್ಯ ಜನೇಭ್ಯಃ ಸ್ವೀಡನ್ ದೇಶಸ್ಯ ಸರ್ವಕಾರಾಯ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯಸ್ಮೈ ಚ ಸ್ನೇಹಾಭಿವರ್ಷಣಾಯ ಧನ್ಯವಾದಭಾವಾನ್ ಪ್ರಾಯಕ್ಷತ್. ಆಗ್ರಿಮೇಷು ಪಂಚವರ್ಷೇಷು ದ್ವೈಪಾಕ್ಷಿಕ ಆರ್ಥಿಕ ವಿನಿಮಯಂ ದ್ವಿಗುಣೀಕರ್ತುಂ ಮೇಕ್ ಇನ್ ಇಂಡಿಯಾ ಮೇಡ್ ವಿತ್ ಸ್ವೀಡನ್ ಇತ್ಯೇತಯೋಶ್ಚ ಉಪಕ್ರಮಯೋಃ ವಿಶೇಷತಃ ಹರಿತ ಹೈಡ್ರೋಜನ್ ಸೆಮಿಕಂಡಕ್ಟರ್ಸ್ ಉನ್ನತ ವಿನಿರ್ಮಾಣಂ ಇತ್ಯಾದಿಷು ಕ್ಷೇತ್ರೇಷು ಸಹಕಾರಂ ಸುದೃಢೀಕರ್ತುಂ ಸಮಗ್ರ ಮಾರ್ಗಚಿತ್ರಸ್ಯ ಲಕ್ಷ್ಯಂ ಅಸ್ತೀತಿ ಸಹ ಪ್ರಾವೋಚತ್. कांग्रेस दलस्य वीडी सदीशनः अद्य प्रातः तिरुवनन्तपुरम नगरस्य केन्द्रीय क्रीडांगणे आयोजिते भव्य समारोहे केरलम राज्यस्य नूतन

0: सह द्वैपाक्षिकं वार्तालापं करिष्यति। सामाजिक अन्तर्जालीय पटले मन्त्री अवदत् यत् सः द्वैपाक्षिक सम्बन्धानां व्याप्तिम् अधिकं विस्तारयितुम् उभयोः देशयोः भ्रमणार्थम् उत्सुकः अस्तीति। सः अवदत् यत् सामरिक सैन्य सहयोगस्य गहनता, रक्षा औद्योगिक सहभागित्वस्य सुदृढीकरणं, समुद्रीय सहयोगस्य संवर्धनार्थं भारत प्रशान्त क्षेत्रे शान्तेः स्थिरतायाः च प्रोत्साहनम् अस्य केन्द्रबिन्दुः भविष्यति। आईपीएल क्रिकेट क्रीडायाम् अद्य आतिथेय चेन्नई सुपर किंग्स दलम् एमए चिदम्बरम् क्रीडांगणे सनराइजर्स हैदराबाद दलम् सम्मुखीकरिष्यति। क्रीडायाः आरम्भः सायं सार्ध सप्तवादने भविष्यति। इति वार्ताः।
1: नमो मुंदिन कार्यक्रम इदीग
2: ಆಕಾಶವಾಣಿ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ. ಪಿಎಂಎಫ್ಎಂಇ ಯೋಜನೆ ಅಡಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 271 ಆಹಾರೋದ್ಯಮ ಘಟಕಗಳಿಗೆ ಸಹಾಯಧನ ಮಂಜೂರು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೊಟ್ಟಮೊದಲ ಬಾರಿಗೆ ಟಾವಿ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಅಂದಾಜು 22-25 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದಾದ ಟಾವಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ್ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸುಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರುನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವಿ

0: ಸತೀಶ್ ವರಡಿಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ. ಆತ್ಮೀಯ ರೈತ ಬಾಂಧವರೇ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದೇ ತಿಂಗಳು 22/5/2026 ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಮುಂಗಾರು ಹಂಗಾಮಿನ ಪೂರ್ವಸಿದ್ಧತೆ ಈ ಬಗ್ಗೆ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪಿಎಲ್ ಪಾಟೀಲ್ ಅವರು, ಕೃಷಿ ವಿಶ್ವವಿದ್ಯಾಲಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಸಜ್ಜನ್ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಸವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಎಂ ಮಲ್ಲಾಪುರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಕರೆ ಮಾಡಲು ಬಳಸಬೇಕಾದ ಸಂಖ್ಯೆಗಳು 2444341 ಇಲ್ಲವೇ 2444315 ಮತ್ತು 2444316 ಎಸ್ಟಿಡಿ ಸಂಖ್ಯೆ 0836.

0: ಇನ್ನು ಮುಂದೆ ವಾಣಿಜ್ಯ ಜಾಹೀರಾತುಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ? ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
5: ಮಗಳೇ,
6: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
5: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
7: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
8: ಹೋಗಣ್ಣ.
4: ಎಲ್ಲಿಗೆ?
8: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
4: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್, 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100+ ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000+ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7ರ ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56ಕ್ಕೆ ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ

ಅರಣ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್

0: ಸಮಾವೇಶ 152,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ ಸಿಎಂಎಸ್ ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ ಸಿಎಂಎಸ್ ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
3: ಆರ್ಬಿಐ ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಧಾರವಾಡ.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ
0: 9880452226,
1: 9845356442.

0: ಪೇರೊಂದೆಲ್ಲ ಇದಕ್ಕಿಂತ ಉತ್ತಮ.
1: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಿನ್ ಮಾಡಿ www.indiapost.gov.in.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
5: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
4: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
5: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
4: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
4: ಮೊಬೈಲ್ 9448309994.
5: 9448399994.

0: ಏಳನೇ ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
1: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
2: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
1: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
2: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
1: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
2: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
1: ದೂರವಾಣಿ ಸಂಖ್ಯೆ
0: 9481679092.
1: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
2: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ 2026-27

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
6: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
5: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
6: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
5: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
6: ವಿಶಾಲವಾದ ಕ್ಯಾಂಪಸ್,
5: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
6: ಆಟದ ಮೈದಾನ,
5: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ

0: ಸೌಲಭ್ಯಗಳಿವೆ.
1: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
0: 8123042637.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡುವ ವಿಷಯ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಸಜ್ಜನ್, ಕೃಷಿ ವಿಶ್ವವಿದ್ಯಾಲಯದ ಸವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಎಂ ಮಲ್ಲಾಪುರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
3: ನಮಸ್ಕಾರ ರೈತ ಬಾಂಧವರೇ, ಇವತ್ತು ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಇದೇ 22ರಂದು ನಿವೃತ್ತಿ ಆಗಲಿದ್ದಾರೆ. ಇದು ಇವರ ಕುರಿತು ನಾವು ವಿಷಯಗಳನ್ನು ತಿಳಿದುಕೊಳ್ಳೋಣಂತೆ. ರೈತ ಬಾಂಧವರೇ, ಈ ಮುಂಗಾರು ಹಂಗಾಮಿಗಾಗಿ ರೈತರು ಯಾವೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಯಾವ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಬೆಳೆಯಲ್ಲಿ ನಾವು ಉತ್ಪಾದನೆಯನ್ನು ಹೆಚ್ಚು ಕೈಗೊಳ್ಬೋದು, ಇದರ ಕುರಿತು ತಮಗೆ ಯಾವುದೇ ಒಂದು ಸಂದೇಹ ಇದ್ದಲ್ಲಿ ಇಲ್ಲಿ ವಿಷಯ ತಜ್ಞರು ಇದ್ದಾರೆ. ಈ ವಿಷಯ ತಜ್ಞರು ನಮ್ಮ ಜೊತೆಗೆ ಇರೋದರಿಂದ ನೀವು ನಿಸ್ಸಂಕೋಚಿತವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಡಾಕ್ಟರ್ ಆರ್ ಎಲ್ ಪಾಟೀಲ್ ಕುಲಪತಿಗಳು ಇದ್ದಾರೆ. ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಡಾಕ್ಟರ್ ಅಶೋಕ್ ಸಜ್ಜನ್ ಸಂಶೋಧನಾ ನಿರ್ದೇಶಕರು ಇದ್ದಾರೆ. ಡಾಕ್ಟರ್ ಸಿ ಎಂ ಮಲ್ಲಾಪುರ ಅವರು ಸವಿಸ್ತರಣಾ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಇವರನ್ನು ನೀವು ನಿಮ್ಮ ಸಂದೇಹಗಳಿಗೆ ಪ್ರಶ್ನೆಗಳನ್ನು ಕೇಳಿದರೆ ಅವರು ಉತ್ತರಿಸಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಈ ಮುಂಗಾರು ಹಂಗಾಮಿನ ಕುರಿತು ಯಾವ ರೀತಿ ರೈತರು ಸಿದ್ಧತೆಯನ್ನು ಮಾಡಿಕೊಳ್ಬೋದು ಅಂತೀರಿ?
4: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಮುಂಗಾರು ಹಂಗಾಮ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಮನ್ಸೂನ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮುಂಗಾರು ಮಳೆಗಳು ಎಲ್ಲೆಲ್ಲಿ ಬರ್ತಾ ಇದ್ದಾವೆ. ಈ ಒಂದು ಮುಂಗಾರು ಮಳೆಯ ಉಪಯೋಗವನ್ನು ಪಡೆದುಕೊಂಡು ಎಲ್ಲ ರೈತ ಬಾಂಧವರು ತಮ್ಮ ಹೊಲದ ಉಳುಮೆಯನ್ನು ಮಾಡಿಕೊಂಡು ಬಿತ್ತನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಸೂಕ್ತ. ಮೇ ಕೊನೆಯ ವಾರ ಅಥವಾ ಜೂನ್ ಮೊದಲನೇ ವಾರ ಬಿತ್ತನೆಗೆ ಬಹಳಷ್ಟು ಸೂಕ್ತ ಸಮಯ. ಈ ವರ್ಷ ಮುಂಗಾರು ಈಗಾಗಲೇ ಬೇಗ ಬರುವುದು ನಿರ್ಧಾರ ಆಗಿದೆ. ಇದೇ ತಿಂಗಳ 26ನೇ ತಾರೀಕಿಗೆ ಕೇರಳ ಕರಾವಳಿಯೊಂದಿಗೆ ಅಪ್ಪಳಿಸಲಿದೆ. ಮುಂದೆ ಒಂದು ವಾರದೊಳಗೆ ಕರ್ನಾಟಕ ಕರಾವಳಿ ಮತ್ತು ಘಟ್ಟ ಪ್ರದೇಶಕ್ಕೆ ಮತ್ತು ಒಳಗಡೆ ಬರುವ ನಿರೀಕ್ಷೆ ಕೂಡ ಇದೆ. ಆದ್ದರಿಂದ ರೈತ ಬಾಂಧವರಲ್ಲಿ ಏನು ವಿನಂತಿ ಏನಪ್ಪ ಅಂತಂದರೆ, ತಾವು ಹೆಸರು ಬೆಳೆ ಹಾಕೋದಿರ್ಬೋದು, ಆಮೇಲೆ ಎಳ್ಳು, ಅದೇ ರೀತಿ ಶೇಂಗಾ, ಸೋಯಾಬೀನ್, ಇವೆಲ್ಲ ಮುಂಗಾರಿ ಬೆಳೆಗಳನ್ನು ಬೇಗ ಹಾಕೋದ್ರಿಂದ ಅವು ಮುಂದೆ ಬರುವ ಹಂಗಾಮಿನಲ್ಲಿ ರೋಗ ಮತ್ತು ಕೀಟಗಳ ಬಾಧೆಯನ್ನು ಬರಲಿಕ್ಕೆ ತಡೆಗಟ್ಟಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಸೊ ಆದ್ದರಿಂದ ಈ ಮುಂಗಾರು ಮಳೆ ಏನು ಬರ್ತಾವಲ್ಲ, ಆ ಮುಂಗಾರು ಮಳೆಯ ಬಿದ್ದ ಮಳೆ ನೀರನ್ನು ದಯವಿಟ್ಟು ಎಲ್ಲ ರೈತ ಬಾಂಧವರು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿದರೆ ಬಿದ್ದ ಮಳೆ ನೀರು ಅಲ್ಲೇ ಇಂಗುತ್ತದೆ. ಸಾಕಷ್ಟು ಭೂಮಿಯಲ್ಲಿ ನೀರು ಹಿಡಿದುಟ್ಟುವಂಥ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ನೀರನ್ನು ನಾವು ಹೊರಗೆ ಬಿಡಲೇಬೇಕಾಗುತ್ತೆ, ಹೊರಗೆ ಹೋಗ್ತದೆ. ಆದರೆ ಸಾಧ್ಯವಾದಷ್ಟು ಆಳವಾಗಿ ಉಳುಮೆ ಮಾಡಿದರೆ ಬಿದ್ದ ಮಳೆ ನೀರು ಇಂಗಿ ಮುಂದೆ ಬಿತ್ತನೆ ಮಾಡಲಿಕ್ಕೆ ನಮಗೆ ಸರಿಯಾಗಿ ಅನುಕೂಲ ಆಗ್ತದೆ. ಆಮೇಲೆ ಇದೇ ಒಂದು ಸಮಯವನ್ನು ಉಪಯೋಗ ಮಾಡಿಕೊಂಡು ರೈತ ಬಾಂಧವರು ತಮ್ಮಲ್ಲಿರುವಂಥ ಕೊಟ್ಟಿಗೆ ಗೊಬ್ಬರವನ್ನು ಎಲ್ಲ ಭೂಮಿಗೆ ಸಾಗಿಸಿ ಭೂಮಿಗೆ ಹರಡಿ ಮಣ್ಣಿನಲ್ಲಿ ಬೆರೆಸಿಕೊಂಡು ಬಿತ್ತನೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ.
3: ಡಾಕ್ಟರ್ ಪಿ ಎಲ್ ಪಾಟೀಲರು ಒಂದು ಕರೆ ಇದೆ, ನೋಡೋಣ. ಹಲೋ ಹಲೋ ಹಲೋ ರೀ, ಯಾರು ಮಾತಾಡೋದು? ಹಲೋ
5: ಹಲೋ
3: ನಮಸ್ಕಾರ, ಯಾರು ಮಾತಾಡೋದ್ರಿ?
5: ನಮಸ್ಕಾರ, ನಾವು ಬೆಳಗಾವಿ ಜಿಲ್ಲೆ ಅಂತ ಒಂದು ಹಳ್ಳಿ.
3: ಯಾರು ಮಾತಾಡ್ತಾ ಇದ್ದೀರಿ?
5: ಹೇಳ್ರಮ್ಮ. ಸರ್, ನೀವು ಹವಾಮಾನ ಹೇಳ್ತಿದ್ರಲ್ಲ, ಮಳೆ ಯಾವ ಕಡೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ವಿ.
4: ಮಳೆ ಇನ್ನ 26ನೇ ತಾರೀಕಿಗೆ ಕೇರಳಕ್ಕೆ ಬರ್ತದ.

0: ಮುಂಗಾರು, ಮುಂಗಾರಿ ಮಳೆ, ಮಿರ್ಗನ್ ಮಳೆ ಅಂತೀರಲ್ಲ, ಮೃಗಶಿರ ಮಳೆ, ಹಾಂ, ಕೇರಳಕ್ಕೆ ಬಂದು ಮುಂದೆ ಒಂದು ವಾರದೊಳಗೆ ನಮ್ಗೆ ಕರ್ನಾಟಕ ಕರಾವಳಿಗೆ ಮತ್ತು ಘಟ್ಟ ಪ್ರದೇಶಕ್ಕೆ ಒಳಗಡೆ ಬರ್ತದೆ. ಈ ವರ್ಷ ಒಂದು ವಾರ ಮುಂಚಿತವಾಗಿ ಮುಂಗಾರು ಮಳೆ ಪ್ರಾರಂಭ ಆಗುವ ಸೂಚನೆ ಇದೆ.
1: ಹೌದಾ ಸರ್?
0: ಹ್ಞೂನಮ್ಮ, ಅದಕ್ಕೆ ಬಿತ್ತನೆ ಸಿದ್ಧತೆ ಮಾಡಿಕೊಳ್ಳ್ರಿ. ಮುಂಗಾರಿ ಬೆಳೆ ಯಾವ್ಯಾವ ಬೆಳಿತೀರಿ ನೀವು?
1: ನಾವು ಗೊಂಜೋಳ, ಆಮೇಲೆ ಸೂರ್ಯಪಾನ, ಆಮೇಲೆ ಜೋಳ,
0: ಹ್ಞೂ,
1: ಇವನ್ನೇ ನಾವು ಬೆಳಿತಾ ಇದ್ದೀವಿ ಸರ್.
0: ಈಗ ಗೊಂಜಾಳ ಸೂರ್ಯಪಾನಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ. ಸೂರ್ಯಪಾನ ಅಂತೂ ಲೇಟಾಗಿ ಬಿತ್ತಬೇಕು. ಹಾಂ, ಸುಮಾರು ಜುಲೈ ಕೊನೆಗೆ ಅಥವಾ ಆಗಸ್ಟ್ ಮೊದಲೇ ವಾರ ಎರಡನೇ ವಾರದಾಗ ಸೂರ್ಯಪಾನ. ಗೋವಿನ ಜೋಳ ನಡೀತದೆ, ಬೇಗ ಬಿತ್ತಿದ್ರು, ಹಸಿ ಚೆನ್ನಾಗಿ ಆದರೆ, ನೀರಾವರಿ ಇದ್ದರೆ ಬೇಗ ಬಿತ್ಕೊಳ್ರಿ, ನಡೀತದೆ. ನೋನಮ್ಮ, ಈ ಹೆಸರು ಯಾರು ಹಾಕ್ಬೇಕಂತ ಮಾಡಿರಿ, ಎಳ್ಳು ಯಾರು ಹಾಕ್ಬೇಕಂತ ಮಾಡಿರಿ. ಈಗ ಮೇ ಕೊನೆ ವಾರದಲ್ಲಿ, ಜೂನ್ ಮೊದಲೇ ವಾರದಲ್ಲಿ ಬಿತ್ಕೊಳ್ರಿ ಹೆಸರು, ಎಳ್ಳು, ಉದ್ದು, ಈಗ ಬಿತ್ಕೊಳ್ರಿ ಬೇಗ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇನ್ನೊಂದು ಕರೆ ಇದೆ. ಹಲೋ,
3: ನಮಸ್ಕಾರ ಸರ್.
2: ನಮಸ್ಕಾರ, ಯಾರು ಮಾತಾಡೋದ್ರಿ, ಎಲ್ಲಿಂದ?
3: ಮಾತ್ಮಾಡಿಂದ ಮಾತಾಡ್ತಾರ್ರಿ.
2: ಹಾಂ, ಹೇಳ್ರಿ
0: ಹೇಳ್ರಿ.
3: ಈಗ ಇವತ್ ಮಳಿ ನೀವು ಹೇಳಿದ ಪ್ರಕಾರ ಇವತ್ತನ ಬಾಳ ಜೋರ ಆಗತ್ತೀ ಕಡೆ ಮಾತ್ಮಾಡಿ ಅವ್ರಾಗ್ರಿ, ಗ್ರಾಮ ತಾಲೂಕು ಅವ್ರಿ.
0: ಹ್ಞೂ ರೀ,
3: ಮುಂದೆ ನಾವು ಬಿತ್ತೋದ ಇದು ಅದಕ್ಕೆ ತಿಂಗಳು ಅಂತಾರ ರೀ. ಇನ್ನ ಬಿತ್ತಬೇಕಾದ್ರೆ ರೀ, ಇನ್ನ ಒಂದ್ 8 ದಿವಸ ಹತ್ತಿನಾಗ ಬಿತ್ತೋದ್ರೋ ಏನ, ಹೆಂಗ್ ಮಾಡೋಣ?
0: ಅಲ್ಲ, ಬಿತ್ತಾಕ ಬೆಳೆಯಾಕ ಅಧಿಕ ಮಾಸ ಇವೇನು ಸಂಬಂಧ ಇಲ್ರಿ. ನಮಗೇನ್ ಬೇಕು, ಭೂಮಿಯೊಳಗ ಸರಿಯಾಗಿ ಹಸಿ ಇರಬೇಕು, ನಿಮ್ಗೆ ಒಳ್ಳೆಯ ಬೀಜಗಳು ಸಿಗಬೇಕು. ಒಳ್ಳೆಯ ಬೀಜಗಳು ನಿಮ್ಮ ಮನ್ಯಾಗ ಕೂಡಿಟ್ಟಿರ್ತೀರಿ, ತಲೆ ತಲೆ ಅಂತಾರ, ನಿಮ್ಮ ಸ್ಥಳೀಯ ತಳಿಗಳಿರ್ಬೋದು ಅಥವಾ ಸುಧಾರಿತ ತಳಿಗಳಿರ್ಬೋದು, ಒಳ್ಳೆಯ ಬೀಜನ ನೀವು ಆಯ್ಕೊಂಡು ಹಸಿ ಚೆನ್ನಾಗಿ ಆದಾಗ ಯಾವ ಬೆಳೆ ಬೆಳಿತಿರಲ್ಲ, ಮೇ ಕೊನೆ ವಾರ, ಜೂನ್ ಮೊದಲೇ ವಾರದಾಗ ಬಿತ್ತರಿ. ಇದಕ್ಕೆ ಅಧಿಕ ಮಾಸ, ಹುಣ್ಣಿಮೆ, ಅಮಾಸಿ ಏನೂ ಸಂಬಂಧ ಇಲ್ಲ ಬಿತ್ತಲಿಕ್ಕೆ. ಬಿತ್ತಾಕ ಸರಿಯಾಗಿ ಹಸಿ ಇರಬೇಕು ಅಷ್ಟೇ.
3: ಈಗ ನಾವೊಂದು ಈಗ ನಾವು ಸಗಣಿ ಗೊಬ್ಬರ ಹಾಕೋದಿಲ್ಲ ಸರ್, ನಾವು ಸೋಯಾಬೀನ್ ಅದು ಚೆನ್ನಾಗಿ ಹಾಕ್ತೇವೆ.
0: ಹಾಂ ರೀ,
3: ನಮಗ ದನ ಅಂತೂ ಇಲ್ಲ ಇಲ್ಲ ರೀ, ನಮಗೆ ನಮ್ಮ
0: ದನ ಇಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ರೈತರು ಅನ್ನಕ್ ನಾವು ಕಷ್ಟ ಆಕೈತಿ. ದನ ಕಟ್ಟಬೇಕ್ರಿಪ್ಪ.
3: ಹಿರಿಯ ಹಾವು ಇವು ತಂತಂದ ಹಾಕ್ತೇವಲ್ರಿ, ಅದಕ್ಕೆ
0: ಎಷ್ಟು ಎಕರೆ ಮಾಡ್ತೀರಿ ಯಜಮಾನ್ರೆ, ಎಷ್ಟು ಎಕರೆ ಹೊಲ ಐತಿ?
3: ನಂದು 1 ಎಕರೆ ಐತ್ರಿ ಸರ್. ಬರೇ
0: 1 ಎಕರೆ ಇದ್ರೆ ಸ್ವಲ್ಪ ಕಷ್ಟ, ಆದ್ರೂ ಕೂಡ ಒಂದು ಆಕಳನಾರ ಕಟ್ಟಪ್ಪ ಅಂದ್ರೆ ಗೊಬ್ಬರ ಹಾಕತಿ, ಗೊಬ್ಬರ ಹಾಕತಿ, ಮನೆಗೆ ಹಾಲು ಹಾಕತಿ. 1 ಎಕರೆ ಕಟ್ರಿ, ಅಲ್ಲಿ ಇಲ್ಲಿ ಹಾಕ್ಯಂಬಂದು ಹುಲ್ಲು ಹಾಕಿ ಸಾಕ್ರಿ. ಹಾಂ, ನಿಮ್ಮ ಗೊಬ್ಬರ ನೀವೇ ಮಾಡ್ಕೋಬೇಕು, ಕೊಂಡ್ಕೊಂಡು ಬರೋದಲ್ಲ. ಆಯಿತು ಆಯಿತು, ಧನ್ಯವಾದಗಳು.
2: ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು, ಈಗ ತಾವು ಇದೇ 22ರಂದು ತಾವು ಕುಲಪತಿಗಳಿಂದ ನಿವೃತ್ತಿಯನ್ನು ಹೊಂತಾ ಇದ್ದೀರಿ, ತಾವು ನಡೆದು ಬಂದಂಥ ಈ ಕೃಷಿ ವಿಶ್ವವಿದ್ಯಾಲಯದ ಹಾದಿ ಹೇಗಿತ್ತು ತಮ್ಮದು ಅಂತ ಹೇಳ್ಬೋದಲ್ಲ?
0: ಹೌದ್ರಿ, ಸ್ವಲ್ಪದರಲ್ಲಿ ಸವಿಸ್ತಾರವಾಗಿ ಹೇಳಬೇಕಪ್ಪ ಅಂತಂದರೆ, ನಾನು ಕೃಷಿ ಮಹಾವಿದ್ಯಾಲಯ ಧಾರವಾಡಕ್ಕೆ 1980ಕ್ಕೆ ಬಿ ಎಸ್ ಸಿ ಅಗ್ರಿ ಜಾಯ್ನ್ ಆದ್ವಿ. 84ಕ್ಕೆ ಬಿ ಎಸ್ ಸಿ ಅಗ್ರಿ ಮುಗಿಸ್ಕೊಂಡು ಎಮ್ ಎಸ್ ಸಿ ಮಣ್ಣು ವಿಜ್ಞಾನದಲ್ಲಿ ನಾವು ಪ್ರವೇಶ ಪಡೆದು 86ನೇ ಇಸ್ವಿಗೆ ಮಣ್ಣು ವಿಜ್ಞಾನದಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡೆದುಕೊಂಡ್ವಿ. ನಂತರ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ 1986ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟಿತು. ಆವಾಗ ನಮ್ಮ ಪ್ರಥಮ ಕುಲಪತಿ ಡಾಕ್ಟರ್ ಜೆ ವಿ ಗೌಡರನ್ನು ಈ ಸಮಯದಲ್ಲಿ ನಾವು ನೆನಪಿಸಿಕೊಳ್ಳೇಬೇಕು. ಸೊ ಅವರ ಒಂದು ಏನು ದೂರದೃಷ್ಟಿಯಿಂದ ನಾವು 1987 ಆಗಸ್ಟ್ ತಿಂಗಳಲ್ಲಿ ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ನೇಮಕಾತಿ ಆದ್ವಿ, ಬೋಧಕ ಹುದ್ದೆಯಲ್ಲಿ ನೇಮಕಾತಿ ಆದ್ವಿ. ಸೊ ತದನಂತರ ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರಾಗಿ ನಾನು ಅರ್ಬಾವಿ ತೋಟಗಾರಿಕೆ ಮಹಾವಿದ್ಯಾಲಯಕ್ಕೆ ಹೋಗಿ ಒಂದು 5 ವರ್ಷ ಅಲ್ಲಿ ಸೇವೆಯನ್ನು ಮಾಡಿ ಮುಂದೆ 1997ರಿಂದ 2002ರವರೆಗೂ, 2002ಕ್ಕೆ ನಮ್ಮ ನವಲಗುಂದ ತಾಲೂಕಿನ ಬೆಳವಟಗಿ ನೀರು ನಿರ್ವಹಣಾ ಸಂಶೋಧನೆಯಲ್ಲಿ 7 ವರ್ಷ ಕೆಲಸ ಮಾಡಿ ತದನಂತರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಆವರಣಕ್ಕೆ ನಾನು ಪ್ರಾಧ್ಯಾಪಕನಾಗಿ ಬಂದು ಮುಂದೆ ಕಾಲೇಜಿನ ಏನು ಮುಖ್ಯಸ್ಥ ಮತ್ತು ವಿಶ್ವವಿದ್ಯಾಲಯದ ಮುಖ್ಯಸ್ಥ ಅಂತೂ ಕೆಲಸ ಮಾಡಿ ಸುಜಲಾ ಯೋಜನೆ ಅನ್ನುವಂಥ ಒಂದು ಜಾಗತಿಕ ಬ್ಯಾಂಕಿನ ನೆರವಿನ

0: ಯೋಜನೆ 2014ರಿಂದ 2020ರವರೆಗೆ ಆ ಯೋಜನೆಯಲ್ಲಿ ಪ್ರಧಾನ ಸಂಶೋಧಕನಾಗಿ ನಮಗೆ ಕೊಟ್ಟಂಥ 633 ಕಿರುಜಲಾನಯನ ಪ್ರದೇಶ ಗದಗ, ಕೊಪ್ಪಳ ಮತ್ತು ವಿಜಾಪುರ ಜಿಲ್ಲೆಯಲ್ಲಿ ಸವಿಸ್ತಾರವಾಗಿ ಸರ್ವೆ ನಂಬರ್ ಪ್ರಕಾರ ಮಣ್ಣಿನ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ರೈತರಿಗೆ ಮಣ್ಣಿನ ಸಂಪನ್ಮೂಲದ ಚೀಟಿಯನ್ನು, ನೈಸರ್ಗಿಕ ಸಂಪನ್ಮೂಲದ ಚೀಟಿಯನ್ನು ಇವೆಲ್ಲ ಪ್ರದೇಶದ ರೈತರಿಗೆ ಸುಮಾರು 800,000 ರೈತರಿಗೆ ನಾವು ಈ ಸಂಪನ್ಮೂಲ ಚೀಟಿಯನ್ನು ಕೊಟ್ಟು ಅವರಿಗೆ ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು, ಆ ಭೂಮಿಯಲ್ಲಿ ಯಾವ ರೀತಿ ಏನು ಪೋಷಕಾಂಶಗಳ ಕೊರತೆ ಇದೆ ಎಲ್ಲದನ್ನೂ ಟ್ರೈನಿಂಗ್ ಮಾಡಿ ರೈತರಿಗೆ ಮಾರ್ಗದರ್ಶನ ಮಾಡಿದ್ವಿ.
1: ಡಾಕ್ಟರ್ ಎ ಪಿ ಎಲ್ ಪಾಟೀಲ್ ಅವರೇ, ನಿಮ್ಮ ಮಾತನ್ನ ನಾವು ಮುಂದುವರ್ಸೋಣ, ಒಂದು ಕರೆ ಇದೆ ನೋಡೋಣ.
0: ಆಯ್ತು.
1: ಹಲೋ,
2: ಹಲೋ ರೀ.
1: ಹಲೋ, ನಮಸ್ಕಾರ, ಯಾರು ಮಾತಾಡೋದು?
2: ನಾವು ಬಾಲ್ಕೋಟ್ ಜಿಲ್ಲೆಯಿಂದ ಸರ್. ನಮಸ್ಕಾರ ರೀ.
1: ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ.
2: ನಾವು ಒಂದ್ ಎರಡು ಎಕರೆ ಗೊಂಜಾಳ ಹಾಕ್ಬೇಕಂತ 40 ಸಾವಿರ ಮಾಡಿವ್ರಿ.
0: ಹ್ಞೂನ್ರಿ.
2: ಅದಕ್ಕ ಗೊಬ್ಬರ ಯಾವ ಕೊಡ್ಬೇಕ್ರಿ ಸರ್?
0: ಗೊಬ್ಬರ ರೀ.
2: ಹ್ಞೂನ್ರಿ.
0: ನಿಮ್ದು ಮೊದ್ಲು ಮಣ್ಣು ಪರೀಕ್ಷೆ ಆಗೈತ್ರಿ ಭೂಮಿದು?
2: ಮಣ್ಣು ಪರೀಕ್ಷೆ? ಹ್ಞೂನ್ರಿ,
0: ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ರಿ. ಹಾ, ಬಾಗಲಕೋಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರು ಅದಾರ. ಆ ಮಣ್ಣು ಪರೀಕ್ಷೆ ಮಾಡಿದ್ದನ್ನು ಚೀಟಿ ಅವ್ರ ಕಡೆ ಒಯ್ಯಿರಿ. ಇನ್ನೂ ಟೈಮ್ ಐತಿ ಗೊಂಜಾಳ ಬಿತ್ತಾಕ. ಮಣ್ಣು ಪರೀಕ್ಷೆ ಮೊದಲು ಅಲ್ಲೇ ನಿಮ್ಮ ಮಣ್ಣಿನ ಮಾದರಿ ಒಯ್ಯಿರಿ. ನಿಮ್ಮ ಹೊಲದಾಗಿಂದು ಮಣ್ಣಿನ ಮಾದರಿ ಅಲ್ಲೆಲ್ಲಿ ಅಡ್ಡಾಡಿ ಏನ್ರಿ ಒಂದು ಫೂಟ್ ತೆಗೆದು ಒಂದು 8-10 ಕಡೆ ಅದನ್ನೆಲ್ಲ ಕೂಡಿಸಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಬಗಸಿ ಮಣ್ಣಿನ ಮಾದರಿನ ಪ್ಲಾಸ್ಟಿಕ್ ಹಾಳೆಗೆ ಕಟ್ಕೊಂಡು KVK ಬಾಗಲಕೋಟಿಗೆ ಒಯ್ಯಿರಿ. ಅಲ್ಲೇ ಪರೀಕ್ಷೆ ಮಾಡಿ ನಿಮ್ಮ ಭೂಮಿಯೊಳಗೆ ಏನು ಹೆಚ್ಚೈತಿ ಏನು ಕಡಿಮೆ ಐತಿ ಅನ್ನೋದು ನೋಡಿಕೊಂಡು ಒಂದು ಎಕರೆ ಗೊಂಜಾಳ ಬೆಳೀಲಿಕ್ಕೆ ಎಷ್ಟು ಸಾವಯವ ಗೊಬ್ಬರ ಹಾಕಬೇಕು, ಎಷ್ಟು ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಅನ್ನೋದನ್ನು ಅವರು ನಿಮಗೆ ತಿಳಿಸಿ ಹೇಳ್ತಾರೆ. ಅದಕ್ಕೆ ನಿಮಗೆ ಯಾವುದೇ ಒಂದು ರೋಗ ರುಜಿನ ಬಂದ್ರೆ ರಕ್ತ ತಪಾಸಣೆ ಮಾಡ್ತೀರಿ, ಮೂತ್ರ ಪರೀಕ್ಷೆ ಮಾಡ್ತೀರಿ, ಅದಕ್ಕೆ ಮಣ್ಣಿನ ಆರೋಗ್ಯ ಸರಿ ಐತೆ ಇಲ್ಲ ಅನ್ನೋದಕ್ಕೆ ಮಣ್ಣು ಪರೀಕ್ಷೆ ಮಾಡಿ ಮುಂದೆ ಯಾವ ಬೆಳೆ ಬೆಳಿತೀರಿ ಆ ಬೆಳೆಗೆ ಎಷ್ಟು ಸಾವಯವ ಗೊಬ್ಬರ ಎಷ್ಟು ರಾಸಾಯನಿಕ ಗೊಬ್ಬರ ಬೇಕನ್ನೋದು ತಿಳ್ಕೊಂಡೇ ನಾವು ಕೃಷಿ ಮಾಡಬೇಕು. ಅದಕ್ಕೆ ದಯವಿಟ್ಟು ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ರಿ, ಆಮೇಲೆ ಎಷ್ಟು ಗೊಬ್ಬರ ಹಾಕ್ಬೇಕು ಅನ್ನೋದು ಅವರು ವಿಜ್ಞಾನಿಗಳಲ್ಲಿ ತಿಳಿಸ್ತಾರೆ ನಿಮಗೆ.
2: ನಮಸ್ಕಾರ.
0: ನಮಸ್ಕಾರಪ್ಪ. ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ.
1: ಇನ್ನೊಂದು ಕರೆ ಇದೆ. ಹಲೋ. ಪಿ ಎಲ್ ಪಾಟೀಲ್ ಅವರು, ತಮ್ಮ
0: ಮುಂದೆ ಈ ಸುಜಲಾ 3 ಯೋಜನೆಯಲ್ಲಿ ಸಾಕಷ್ಟು ನಾವು ಮಣ್ಣಿನ ಸಮೀಕ್ಷೆಯನ್ನು ಮಾಡಿ ರೈತರಿಗೆ ಮಾರ್ಗದರ್ಶನ ಮಾಡಿ ನಾನು 2019 ಇಸವಿಯಿಂದ ಸಂಶೋಧನಾ ನಿರ್ದೇಶಕನಾಗಿ 3 ವರ್ಷ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿ ಸಾಕಷ್ಟು ತಳಿಗಳ ಬಿಡುಗಡೆ, ಬೇಸಾಯ ತಂತ್ರಜ್ಞಾನಗಳ ಬಿಡುಗಡೆ ಮತ್ತು ಸಸ್ಯ ಸಂರಕ್ಷಣಾ ಬಿಡುಗಡೆಯನ್ನು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡಿದಂಥ ಎಲ್ಲ ತಂತ್ರಜ್ಞಾನ ಬಿಡುಗಡೆಗಳನ್ನು ನಮ್ಮ ರೈತರಿಗೆ ಒದಗಿಸುವಲ್ಲಿ ಹೆಚ್ಚಿನ ಒಂದು ಪಾತ್ರವನ್ನು ವಹಿಸಿದ್ದೇನೆ. ಮತ್ತು ಇದಲ್ಲದೆ ನನಗೆ ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಂಥ ಸನ್ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಅವರು, ಆಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ನನಗೆ ಈ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ 28 ಅಕ್ಟೋಬರ್ 2022 ನೇಮಕ ಮಾಡಿದರು. 4 ವರ್ಷಗಳ ಕಾಲ, ನನ್ನ ವಯೋಮಿತಿ ಮೇರೆಗೆ ಇದು 4 ವರ್ಷ ಅಥವಾ 65 ವರ್ಷ ವಯಸ್ಸು. ನನಗೆ ಈ ಮೇ 22ಕ್ಕೆ 65 ವರ್ಷ ತುಂಬೋದರಿಂದ ನಾನು ಕುಲಪತಿ ಹುದ್ದೆಯಿಂದ ನಿವೃತ್ತನಾಗ್ತಾ ಇದ್ದೇನೆ. ನಾನು ವಿಶ್ವವಿದ್ಯಾಲಯದ ಹುದ್ದೆಯಿಂದ ಆಗಲೇ 2023 ಮೇ 31ಕ್ಕೆ ನಿವೃತ್ತಿಯಾಗಿದ್ದಾನೆ. 3 ವರ್ಷ ನನಗೆ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸುವಂಥ ಸೌಭಾಗ್ಯ ಕುಲಪತಿಯಾಗಿ ಒದಗಿ ಬಂದಿದೆ. ಕುಲಪತಿಯಾಗಿ ಸಾಕಷ್ಟು ರೈತರ ಪರ ಕೆಲಸಗಳನ್ನು ನಮ್ಮ ಸಂಶೋಧನಾ ನಿರ್ದೇಶನಾಲಯ, ವಿಸ್ತರಣಾ ನಿರ್ದೇಶನಾಲಯ ವತಿಯಿಂದ ಸಾಕಷ್ಟು ಕೆಲಸಗಳನ್ನು ರೈತರ ಹೊಲದಲ್ಲಿ ಪ್ರಾತ್ಯಕ್ಷಿತೆಗಳು, ನಮ್ಮ 7 ಜಿಲ್ಲೆಯಲ್ಲಿ 9 KVKಗಳಿದ್ದಾವೆ, ಆ KVKಗಳ ಮೂಲಕ ರೈತರಿಗೆ ಕ್ಷೇತ್ರ ಭೇಟಿ, ಕ್ಷೇತ್ರ ಪ್ರದರ್ಶನ, ಕ್ಷೇತ್ರೋತ್ಸವ ಎಲ್ಲವುಗಳನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಧಾರವಾಡದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಕೃಷಿ ಮೇಳ ಹೋದ ವರ್ಷ ಸೆಪ್ಟೆಂಬರ್ 2025 ಅತ್ಯಂತ ಹೆಚ್ಚು ಸಂಖ್ಯೆ 23,74,000 ರೈತರು ನಮ್ಮ ಇಡೀ ಕರ್ನಾಟಕ ಮತ್ತು ನೆರೆಹೊರೆಯ ರಾಜ್ಯಗಳಿಂದ ಬಂದು ಕೃಷಿ

0: ಮೇಳದ ಒಂದು ಲಾಭವನ್ನು ಪಡೆದಿದ್ದಾರೆ. ಇದನ್ನು ನಾವು ಗಿನ್ನಿಸ್ ದಾಖಲೆಗೆ ಅಪ್ಲೈ ಕೂಡ ಮಾಡಿದ್ದೇವೆ. ಅದರ ಹಿಂದಿನ ವರ್ಷ 2024 20 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ದರು. ಇದು ಒಂದು ನಮಗೆ ದಾಖಲೆಯ ಜನಸಾಗರ. ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಮ್ಮ ತಾಂತ್ರಿಕತೆಗಳನ್ನು ಮೆಚ್ಚಿಕೊಂಡು ವಿಶ್ವವಿದ್ಯಾಲಯ, ರೈತರ ವಿಶ್ವವಿದ್ಯಾಲಯ ಇದನ್ನು ಮೆಚ್ಚಿಕೊಂಡು ಸಾಕಷ್ಟು ಜನಸಾಗರ ಹರಿದು ಬರ್ತಾ ಇದೆ.
1: ತುಂಬ ಸಂತೋಷ. ಒಂದು ಕರೆ ಇದೆ ನೋಡೋಣ.
0: ಹಲೋ
1: ಹಲೋ
2: ಹಲೋ ರೀ,
1: ನಮಸ್ಕಾರ. ಯಾರು ಮಾತಾಡೋದ್ರಿ?
2: ನಾವು ರೀ ಐನಾಪುರದಿಂದ ಮಾತಾಡಿದ್ರು ರೀ.
1: ತಮ್ಮ ಹೆಸರು?
0: ನಮಸ್ಕಾರ ಅಮ್ಮ.
2: ಹೆಸರು ಇನ್ನು ಮುಚ್ಚಿಗೆ ಹಣಗೇರಿ.
1: ಇನ್ನು ಮತ್ತೆ ಕೇಳ್ರಿ.
2: ನಮ್ಮ ಹೊಲಕ್ಕೆ ನೀರಿಂದ ಇದಿಲ್ರಿ ನೀರ.
0: ಐನಾಪುರ ಎಲ್ಲಿ? ಚಿಕ್ಕೋಡಿ ತಾಲೂಕು.
2: ಚಿಕ್ಕೋಡಿ ರೀ.
0: ದೊಡ್ಡ ಕೃಷ್ಣಾ ನದಿನ ಐತೆ. ದೊಡ್ಡ ಕೃಷ್ಣಾ ನದಿನ ಐತೆಲ್ಲ ನಿಮ್ಗ
2: ಕರೆ. ನಮ್ಗ ನಮ್ಮ ಭೂಮಿಗೆ ಕೃಷ್ಣಾ ನದಿ ನೀರ್ ಇಲ್ರಿ.
0: ಎಷ್ಟು ದೂರ ಆಕತ್ ನದಿಯಿಂದ?
2: ನದಿಯಿಂದ ಒಂದ ದೂರ ಬಹಳ ಅದರಿ.
0: ದೂರ ಬಹಳ ಐತಿ. ಮಳಿ ಮಳಿ ಅಂತೂ ಆಕತಿ. ಮಳೆ ಆಶ್ರಿತ ಪ್ರದೇಶ ಮತ್ತ
2: ಎಷ್ಟೆಕರೆ
0: ಐತಿ? ಎಷ್ಟೆಕರೆ ಐತಿ?
2: 5 ಎಕರೆ ಐತ್ರಿ.
0: 5 ಎಕರೆ ಐತಿ. ಈಗ ಮಳೆಗಾಲದಾಗ ಜಗ್ ಮಳಿ ಹಾಕಿರ್ತೈತಿ. ಆಮೇಲೆ ಕೃಷಿ ಇಲಾಖೆಯ ಸವಲತ್ತು ಅದಾವ. ಇಳುಕಲಿಗೆ ಕೃಷಿ ಹೊಂಡ ಹೊಡ್ಕೊಳ್ರಿ. ತಾಟ್ಪಲ್ ಕೊಡ್ತಾರ, ಡಿಸೈನ್ ಇಂಜಿನ್ ಕೊಡ್ತಾರ. ಏನಮ್ಮ ಅಲ್ಲೇ ನೀರು ಹರಿದು ಬಂದಿದ್ದು ಅಲ್ಲಿ ಶೇಖರಣೆ ಮಾಡಿಕೊಂಡು ಮಳಿ ಹೋದಾಗ ನೀರು ಹಾಸ್ಕೋಬೇಕು.
2: ಹರಿದು ಬರೋಂಗಿಲ್ರಿ. ಬೋರಿಂದ ಏನು ಅನುಕೂಲ ಐತೆ ಅಂತ ಕೇಳಿ.
0: ಬೋರಿಂದ ತೆಗೆಸ್ಕೊಳ್ಳಿಕ್ಕೆ ಅಲ್ಲೆಲ್ಲ ನೀವು ಟೆಸ್ಟ್ ಮಾಡ್ಕೋಬೇಕು. ಎಷ್ಟು ಆಳಕ್ಕೆ ಬೀಳ್ತೈತಿ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಇಂಜಿನಿಯರ್ ಕರೆಸಿ ಟೆಸ್ಟ್ ಮಾಡಿಸ್ಕೊಂಡು ನೋಡಬೇಕು. ಮಳೆ ನೀರು ಸಂರಕ್ಷಣೆ ಮಾಡಿಕೊಡ್ರಿ, ಅದು ಭಾಳಷ್ಟು ಮುಖ್ಯ. ಬೋರು ನೀರು ಸೌಳಿದ್ರೆ ಉಪಯೋಗ ಬೀಳೋದಿಲ್ಲ. ಏನು ಬೆಳೆ ಬೆಳಿತೀರಮ್ಮ?
2: ನಮ್ಮ ಕಡೆ ಹಿಂಗ ಜೋಳ ಗೋಧಿ.
0: ಜೋಳ? ಹಾಂ. ಕಬ್ಬು ಇಲ್ಲೋದಲ್ಲ ಪುಣ್ಯ ಬಂತು.
2: ಕಬ್ಬು ನೀರಿನ ನೀರೇ ಇಲ್ರಲ್ಲ. ನೀರಿನಲ್ಲಿ ಇದ್ರೆ ಎಲ್ಲ ಕಬ್ಬರಿ.
0: ಹೌದು ಹೌದು.
2: ನೀರಿನ ಅನುಕೂಲ ಇದ್ರೆ ಕಬ್ಬರಿ.
0: ಊಟಕ್ಕೆ ಅನುಕೂಲ ಆಗಷ್ಟು ನೀನಾರು ಬೆಳಿತೀಯಲ್ಲವ ಜೋಳ ಗೋಧಿ? ನಿನಗೆ ತುಂಬಾ ಧನ್ಯವಾದ.
2: ಮಳೆ ಆದಾಗಿರಲ್ಲ.
0: ಹ್ಮ್.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
1: ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ. ಯಾರು ಮಾತಾಡೋದು? ಎಲ್ಲಿಂದ?
3: ನಾವು ರಾಯಬಾಗ ತಾಲೂಕು ಎಲ್ ಪಾಟೀಲ್ ಮಾತಾಡೋದು ಸರ್.
0: ನಮಸ್ಕಾರ ರೀ.
3: ದಾನಪ್ಪ ಗುಳಿದಾರತ್ರಿ.
0: ಹೇಳ್ರಿ ದಾನಪ್ಪ ಅವ್ರೆ.
3: ನಮ್ಮಲ್ಲಿ ಸರ್ ಕಬ್ಬ ಐತ್ರಿ ಒಂದ್ ಎಕರೆ, ಬರೀ ಹಳದಿ ಆಗ ಐತ್ರಿ.
0: ಕಬ್ಬು ಹಳದಿ ಆಗತೈತಿ
3: ನೋಡ್ರಿ.
0: ಎಂತ ಭೂಮಿ ರೀ? ಭೂಮಿ ಯಾವ್ದು? ಎರಿ ಮಣ್ಣು?
3: ಕಬ್ಬು
0: ಕೆಂಪೈತ್ರಿ. ಕೆಂಪೈತ್ರಿ. ಕೆಳಗ್ ಗೊಣ್ಣಿ ಹುಳ ಇರ್ತಾವ ನೋಡ್ರಿ. ಸ್ವಲ್ಪ ನೋಡ್ರಿ, ಅಲ್ಲಿ ಕೊಕ್ಕಿರಲ್ಲ ದಿನ. ಹಾ, ಗೊಣ್ಣಿ ಹುಳ ಇರ್ತೈತಿ. ರಾತ್ರಿ ಒಟ್ಟು ದೀಪ ಗೀಪ ಹಚ್ಚಿಡ್ರಿ, ಬರ್ತಾವ ಎಲ್ಲ. ನೀರ್ ಇಟ್ಟಿರಿ ಅಲ್ಲಿ ಗೊಣ್ಣಿ ಹುಳ. ಅಲ್ಲ ದೊಡ್ಡ ದೊಡ್ಡ ಬುಟ್ಟ್ಯಾಗ ಎಲ್ಲಾರ ನೀರ್ ಹಾಕಿಡ್ಬೇಕು. ಗೊಣ್ಣಿ ಹುಳ ಬಿದ್ದರಪ್ಪ ಅಂತಂದ್ರ ಅದಕ್ಕೆ ಮೆಟ್ರಾಜಿಯಂ ಅಂತ ಒಂದು ನಮ್ಮಲ್ಲಿ ಜೈವಿಕ ಔಷಧಿ ಐತಿ. ಅದಕ್ಕೆ ಭೂಮಿಗೆ ಹಾಕ್ಬೇಕು. ಕಬ್ಬಿಗೆ 1 ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಂತ ನಿಮ್ದು ಯಾವ ಊರಂದ್ರಿ? ಹಾ, ಅಲ್ಲೇ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಐತಿ, ತುಕಾನಟ್ಟಿಗೆ ಐತಿ, ಆಮೇಲೆ ಈಗ ಮತ್ತಿಕೊಪ್ಪಕ್ಕೈತಿ. ಅಲ್ಲಿ ವಿಜ್ಞಾನಿಗಳು ಹೇಳ್ತಾರೆ ನಿಮ್ಗೆ ಕಬ್ಬಿಗೆ ಅದು ಇದು ಗೊಣ್ಣೆ ಹುಳದಿಂದ ಹಂಗಾಗಿರ್ತೈತಿ. ಏನ್ರಿ ಅದಕ್ಕೆ ಗೊಣ್ಣೆ ಹುಳ ರಕ್ಷಣೆ ಮಾಡ್ಕೋಬೇಕು ಅಂದರೆ ಕಬ್ಬಿಂದು ಇಳುವರಿ ಚೆನ್ನಾಗಿ ಬರ್ತದೆ. ಸರಿಯಾಗಿ ನೀರು ಹಾಸ್ಕೊಳ್ರಿ. ಒಂದು ಸಾಲ್ ಬಿಟ್ಟು ಒಂದು ಸಾಲ್ ನೀರು ಹಾಸ್ರಿ. ಅಲ್ಲ ನೀರು ಕಟ್ ಬೇಡ್ರಿ ಬೆಳತಂಕ. ಹಾ, ಏನ್ರಿ ಭಾಳ ಬೆಳತಂಕ ನೀರು ಕಟ್ ಬೇಡ್ರಿ. ಡ್ರಿಪ್ಪರ ಹಾಕ್ರಿ, ಏನ್ರಿ ಸ್ಪ್ರಿಂಕ್ಲರ ಹಾಕಿ ಬಿಡ್ರಿ. ಜಗ್ ಅಷ್ಟು ನೀರು ನಿಲ್ಲಿಸ್ಬೇಡ್ರಿ. ಸವಳು ಜವಳ ಹಾಕವ.
3: ಹಾ
0: ರೀ,
1: ಆಯ್ತು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ ರೀ. ಪಾಟೀಲ್ ಅವರೇ, ತಮ್ಮ ಈ ಕುಲಪತಿಗಳ ಆದ ನಂತರ ಈ ಒಂದು ಹಾದಿ ಹೇಗೆ ಅನ್ನಿಸ್ತು ತಮಗೆ?
0: ಕುಲಪತಿಯಾಗಿ ಏನು 3 ವರ್ಷ 7 ತಿಂಗಳ ಕಾಲ ನನಗೆ ಅತ್ಯಂತ ಸಂತೋಷ ತರುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಮೊಟ್ಟ ಮೊದಲು ನೆನೆಗುದಿಗೆ ಬಿದ್ದಂಥ ಒಂದು ಕಂಪ್ಯೂಟರ್ ಅಸಿಸ್ಟೆಂಟ್ ಅಪಾಯಿಂಟ್ಮೆಂಟ್ 2015-18 ನೆನೆಗುದಿಗೆ ಬಿದ್ದಿತ್ತು. ಅದನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಿ 60 ಅಭ್ಯರ್ಥಿಗಳಿಗೆ ಒಂದು ಜೀವನಕ್ಕೆ ಮಾರ್ಗದರ್ಶನವಾಗಿ ಕೊಟ್ಟದ್ದು ನನಗೆ ಅತ್ಯಂತ ಸಂತೋಷದಾಯಕ ಸಂಗತಿ. ಅವರು ಪಾರದರ್ಶಕವಾಗಿ ಸೆಲೆಕ್ಷನ್ ಆಗಿ

0: ಈಗ ನಾನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೊಡಮಾಡಿದ 60 ರತ್ನಗಳಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅಷ್ಟೊಂದು ಒಳ್ಳೆಯ ಏನು ಅವರು ಪ್ರಭಾವಿ ಏನು ಪ್ರತಿಭಾವಂತ ಅಭ್ಯರ್ಥಿಗಳವರು. ಸೊ ಆಮೇಲೆ ನಮ್ಮ ಅತ್ಯಂತ ಕ್ಷೇಮಾಭಿವೃದ್ಧಿ ನೌಕರಸ್ಥರು ಅವರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಅವರ ಒಂದು ಅಭ್ಯುದಯಕ್ಕೆ ಕೆಲವೊಂದು ಮಾರ್ಪಾಡು ಮಾಡಿ ಅವರಿಗೂ ಕೂಡ ಅನುಕೂಲವಾಗುವಂಥ ಮಾಡಿ ಅವರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ಸಹಕಾರಿ ಆಗಿದ್ದೇವೆ. ಇದಲ್ಲದೆ ಶಿಕ್ಷಕರಿಗೆ ಸಾಕಷ್ಟು ತೊಂದರೆಗಳಿದ್ದವು. ಶಿಕ್ಷಕರ ಬಡ್ತಿ ವಿಷಯದಲ್ಲಿ ಅವೆಲ್ಲವುಗಳನ್ನು ಸರಿಪಡಿಸಿ ಶಿಕ್ಷಕರದ ಯಾವುದೇ ಒಂದು ಸಮಸ್ಯೆಗಳು ಇಲ್ಲದ ಹಾಗೆ ನಾವು ಇಲ್ಲಿವರೆಗೂ ನೋಡಿಕೊಂಡಿದ್ದೇವೆ. ನಿರಂತರವಾಗಿ ಸಮಸ್ಯೆಗಳು ಇದ್ದವು. ಅದೇ ರೀತಿ ಎಲ್ಲ ಆವರಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ವಹಿಸಿಕೊಟ್ಟು ವಿದ್ಯಾರ್ಥಿಗಳ ಇರುವಿಕೆಗೆ ಎಲ್ಲ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟುವಂಥ ನೆಮ್ಮದಿ ನನಗಿದೆ. ಹೊಸ ಹನುಮನಮಟ್ಟಿ ಕೃಷಿ ಮಹಾವಿದ್ಯಾಲಯದಲ್ಲಿ ಲೈಬ್ರರಿ ನಿರ್ಮಾಣ, ಆಡಿಟೋರಿಯಂ ನಿರ್ಮಾಣ, 3ನೇ ಫ್ಲೋರಿನ ಕ್ಲಾಸ್ ರೂಮ್ಗಳ ನಿರ್ಮಾಣ ಆಗಿದ್ದಾವೆ. ಮತ್ತು ರಸ್ತೆ ಇರಲಿಲ್ಲ ಅವುಗಳಿಗೆ, ನಮ್ಮ ಏನು ಹೈವೇದಿಂದ ಕಾಲೇಜ್ಗೆ ಹೋಗಲಿಕ್ಕೆ ರಸ್ತೆ ಇರಲಿಲ್ಲ. ಅದಕ್ಕೆ ಡಬಲ್ ರೋಡ್ ನಿರ್ಮಾಣ ಮಾಡಿಕೊಟ್ಟು ಆ ಒಂದು ಮಹಾವಿದ್ಯಾಲಯಕ್ಕೆ ಒಳ್ಳೆಯ ಏನು ಎನ್ವೈರನ್ಮೆಂಟ್ ಬರುವ ಹಾಗೆ ಮಾಡಿಕೊಟ್ಟದ್ದು ಕೂಡ ನನಗೆ ತುಂಬ ತೃಪ್ತಿ ತಂದಿದೆ. ಅದೇ ರೀತಿ ಬಿಜಾಪುರ ಆವರಣದಲ್ಲಿ, ಸಿರ್ಸಿ ಆವರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿ ರೈತರ ಪರ ಕೆಲಸಗಳನ್ನು ಮಾಡಿದ್ದು ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ.
1: ತುಂಬ ಸಂತೋಷ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ ಸರ್, ನಮಸ್ಕಾರ ರೀ.
1: ನಮಸ್ಕಾರ ರೀ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
2: ಜಿಲ್ಲಾ ಕನಾಪ ತಾಲೂಕ್ ಗೆಸ್ಟ್ ಹೌಸ್ ಇಂದ ಪುಂಡ್ಲಿಕ್ ಅಂತ ಮಾತಾಡೋದು ರೀ.
0: ನಮಸ್ಕಾರ ಪುಂಡ್ಲಿಕ್ ಅವರೇ.
2: ನಮಸ್ಕಾರ ಸರ್. ಸರ್, ನಿಮ್ಮ ಪೂರ್ಣ ಹೆಸರು ಬೇಕಾಗಿತ್ತು ನನಗೆ ರೀ. ಪಿ ಎಲ್ ಅಂತೀರಿ, ಅದು ಪೂರ್ಣ ಹೆಸರು ಏನೋ
0: ಕೇಳಿ. ಹೆಸರು, ನನ್ನ ಹೆಸರು ಪರಮೇಶ್ ಗೌಡ. ಪರಮೇಶ್ ಗೌಡ.
2: ಪರಮೇಶ್ ಗೌಡ. ಹಾ,
0: ಲವನ ಗೌಡ.
2: ಲವನ ಗೌಡ. ಹಾ, ಪಾಟೀಲ್. ನಮಸ್ಕಾರ ಸರ್. ಬಾದೇಶಿಂದ ಕೇಳ್ಬೇಕು ಕೇಳ್ಬೇಕು ಅನ್ನೋದಿದ್ರಿ.
0: ಹಾ ರೀ,
2: ನೀವು ಈಗ ರಿಟೈರ್ ಆಗಿ ಮುಂದಿನ ಜೀವನ ಚಲೋ ಆಗಲಿ ಅಂತ ಹಾರೈಸ್ತಿದ್ದೆ. ನಮಸ್ಕಾರ.
0: ಧನ್ಯವಾದಗಳು ರೀ, ತಮಗೆ ತುಂಬಾ ಧನ್ಯವಾದಗಳು.
1: ಈ ಮುಂಗಾರು ಹಂಗಾಮಿನ ಬಗ್ಗೆ ಏನಾದ್ರೂ ಕೇಳದಿತ್ರ?
0: ಖಾನಾಪುರ ತಾವು ಏನ್ ಬೆಳೆ ಬೆಳಿತೀರಿ?
2: ಬ್ಲೈಂಡಿಂಗ್ ಅಂತ ಈಗ 20 ವರ್ಷದಿಂದ ಮನ್ಯಾಗ ಇರ್ತದೆ, ನನಗೆ ಏನಾದ್ರು ತಿಳಿಯಾಗಿಲ್ಲ ರೀ.
0: ಹೌದ್ರಿ, ರೇಡಿಯೋ ಅದು ಕೇಳ್ತಿರಲ್ಲ ಸತತ.
2: ನಮಸ್ಕಾರ.
0: ನಮಸ್ಕಾರ. ನಿಮ್ಮ ವಯಸ್ಕರಿಗೆ ಮಾರ್ಗದರ್ಶನ ಮಾಡ್ರಿ, ಯಾಕೆ ಕೃಷಿ ಮಾಡಬೇಕು ಹೇಗಂತ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ,
3: ನಮಸ್ತೆ ರೀ.
1: ನಮಸ್ಕಾರ ರೀ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
3: ಸರ್, ನಾನು ರಾಯಬಾಗ ತಾಲೂಕ್ ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರು.
0: ಹಿರೇಮಠ ಅವರು ಹೇಳ್ರಿ.
1: ಸ್ವಾಮಿಗಳು.
3: ಸರ್ ನಮಸ್ಕಾರ. ಆರಾಮ ರೀ ಸರ್?
0: ಆರಾಮ್ ನೋಡ್ರಿ, ಹೇಳ್ರಿ.
3: ಸರ್, ಅದ ನಾವು ಒಂದ್ ಎಕರೆ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ಅಂತೀವಲ್ರಿ, ಹಾಕ್ಬೇಕು ಅನ್ನೋದತ್ರಿ. ಯಾವಾಗ ಹಾಕ್ಬೇಕು ಮತ್ ಯಾವ ಯಾವ ಬೀಜನ ಬೆಳೆದ್ರೆ ಹತ್ತು ಫಸಲನ್ನ ಪಡಿಬಹುದು ಅಂತ ಹೇಳಿ
0: ನಮ್ಮ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಸಜ್ಜನ್ ಅವರು ಅದಾರ, ಅವ್ರು ಹೇಳ್ತಾರೆ.
4: ರೈತ ಬಾಂಧವರೇ, ತಾವು ಕೇಳಿದ್ರಲ್ಲ, ಮೆಕ್ಕೆಜೋಳ ಜೂನ್ ಮೊದಲನೇ ವಾರ ಇಂದ ಕೊನೆ ವಾರ ತನಕ ಹಾಕ್ಬೋದು. ಆಮೇಲೆ ಇದರಲ್ಲಿ ನಮ್ಮ ಯೂನಿವರ್ಸಿಟಿಯಿಂದ ಬಿಡುಗಡೆ ಆದಂಥ ಶಕ್ತಿಮಾನ ತಳಿಗಳಿದಾವೆ, ಕಾಶೀವೃ ತಳಿಗಳಿದಾವೆ. ಸಾಮಾನ್ಯವಾಗಿ ಒಂದು ಎಕರೆಗೆ 5 kg ಬೀಜ ಸಾಕು. ಆಮೇಲೆ ಬೀಜ ಕೊಡೋತ್ನಾಗ ನೀವು ಪಾಕೆಟ್ ಬೀಜ ತಂದರೆ ಅವಕ್ಕೆಲ್ಲ ಬೀಜೋಪಚಾರ ಮಾಡಿ ಕೊಟ್ಟಿರ್ತಾರೆ. ಅಂಥ ಬೀಜಗಳನ್ನು ಒಂದು ಎಕರೆಗೆ 4-5 kg ಬೀಜ ಬಿತ್ತಿದ್ರೆ ನಿಮ್ಗೆ ಸರಿಯಾದ ಇಳುವರಿ ಬರ್ತೈತೆ ನೋಡಿರಿ.
3: ಸರ್, ಯಾವ ಕಂಪ್ನಿ ಯೂಸ್ ಮಾಡಿ ನಮಗೆ ಫಲ ನೀಡ್ತೈತೆ ರೀ?
4: ಈ ಕಾಶಿ ಕಂಪ್ನಿ ಬೀಜ ಇಂಥವು ಅಂತ ಹೇಳಲ್ಲ, ಭಾಳಷ್ಟು ಕಂಪ್ನಿಗಳಿದಾವೆ. ನಮ್ಮಲ್ಲಿನ್ನೂ ಧರ್ಮ ಅಂತಿದೆ, ಅದನ್ನು ಉಪ ಮಾಡ್ಬೋದು. ನಮ್ಮ ಕೃಷಿ ವಿಶ್ವವಿದ್ಯಾಲಯ ತಳಿಗಳಿದೆ, ಅದನ್ನು ಉಪ ಮಾಡ್ಕೋಬೋದು ತಾವು.
3: ಸರ್, 28 ತಾರೀಕು ನಿವೃತ್ತಿ ಆಕಾರ ಅಂತ ನಮ್ಮ ಪಾಟೀಲ್ ಸರ್, ಅವರ ನಿವೃತ್ತಿ ಜೀವನ ಸುಖಕರವಾಗಲ್ಲ ಎಂದು ಎಲ್ಲ ಕೇಳುವ ಪರವಾಗಿ ಕೇಳಿಕೊತಾನ್ರಿ ಗುರು.
0: ಧನ್ಯವಾದಗಳು ಸ್ವಾಮಿಗಳು. ನಮಸ್ಕಾರ.
3: ಥ್ಯಾಂಕ್ಸ್.
0: ಎಲ್ಲ ಸ್ವಾಮಿಗಳ ಆಶೀರ್ವಾದ ನಮ್ಗಿರ್ಲಿ.
1: ಹಲೋ ಹಲೋ.
5: ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
5: ಕಾಗವಾಡ ತಾಲೂಕು ರೀ.
0: ಹೇಳ್ರಿ.
5: ಮೆಕ್ಕೆಜೋಳ ಜೂನ್ ಹಾಕ್ಬೇಕೇನ್ರಿ?
0: ಹಾ, ಜೂನ್ ದಿಂದ ಹಾಕ್ಬೋದ್ರಿ. ನೀರಾವರಿ ಇರ್ಬೇಕಲ್ಲ ಕಾಗವಾಡಕ್ಕೆ.
5: ಇಲ್ರಿ, ನೀರಾವರಿ ಇಲ್ರಿ.
0: ನೀರಾವರಿ ಇಲ್ರಿ.
1: ಅಲ್ಲ, ಈಗ ಮುಂಗಾರು ಇನ್ನೇನು ಶುರು ಆಗುತ್ತ, ತಾವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿರಿ ಹೊಲದಲ್ಲಿ ಬಿತ್ತಲಿಕ್ಕೆ?
5: ಈಗ ಗಳೆ ಹಾಕಿದಿರಿ, ರೂಟರ್ ಹೊಡೆದ ಹಾಕೋದ್ರಿ.
1: ಮತ್ತೆ ಬದುವಿನಲ್ಲೆಲ್ಲ ಈಗ ಮಳೆ ಜೋರಾದ್ರೆ ಹೆಂಗ ಇದು ಮಾಡ್ತೀರಿ, ಮಣ್ಣಿನ ಸಂರಕ್ಷಣೆ ಹೆಂಗ್ ಮಾಡ್ಕೋತೀರಿ?
5: ಎಲ್ಲ ಈ ಬಾಣದ ಅದಾರಲ್ಲ

0: ಆಯ್ತು ರೀ, ಆಯ್ತು,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ,
2: ನಮಸ್ಕಾರ ರೀ.
1: ನಮಸ್ಕಾರ ರೀ, ಯಾರು ಮಾತಾಡೋದು, ಎಲ್ಲಿಂದ?
2: ನಾವು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕ 84 ಗ್ರಾಮದಿಂದ ಶಿವಾನಂದ್ ಮಂಗಾನವ್ರ ಅಂತೇಳಿ ರೈತರು ಮಾತಾಡಿದ್ರಿ.
3: ಓ ನಮಸ್ಕಾರ ಶಿವಾನಂದ್ ಅವ್ರೆ.
2: ನಮಸ್ಕಾರ ರೀ ಸಾಹೇಬ್ರೆ. ನಮಸ್ಕಾರ ರೀ ಸಾಹೇಬ್ರೆ.
3: ಲೈನ್ ಸಿಕ್ತಲ್ಲ.
2: ನೀವು ಎಲ್ಲಾ ಅಧಿಕಾರಿಗಳಾದಿಂದ ವಿಜ್ಞಾನಿಗಳ ನೀವೆಲ್ಲರೂ ನಮ್ಮ ಬಿಜಾಪುರ ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮತ್ತು ನಮ್ಮ ಎಕ್ಸ್ಟೆನ್ಷನ್ ಕೇಂದ್ರ ಕೂಡ ಬಹಳಷ್ಟು ನಮ್ಮ ನೀವು ಬಂದಿನ ಸರ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ರೈತರೆಲ್ಲರೂ ಆಗಾಗ ಟ್ರೈನಿಂಗ್ ಇಡ್ತೀರಿ, ತರಬೇತಿಗಳನ್ನು ಕೊಡ್ತೀರಿ, ಮತ್ತ ರೈತರ ಹತ್ರ ನೇರವಾಗಿ ವಿಜ್ಞಾನಗಳನ್ನ ನೀವು ಕಳ್ಸಿದ್ರಲ್ಲ, ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಪ್ರತಿಯೊಂದು ತೋಟಕ್ಕೂ ಪ್ರತಿಯೊಂದು ಹೊಲಕ್ಕೂ ನೀವು ವಿಜ್ಞಾನಿಗಳನ್ನ ಕಳಿಸಿ ಅಲ್ಲೇ ಪರೀಕ್ಷೆ ಮಾಡ್ಸಿರಿ. ಸಾಕಷ್ಟು ಮಾನ್ಯ ಕೂಡ ತೊಗರಿ ಬೆಳೆ ಬಗ್ಗೆ ಕಾರ್ಯಾಗಾರ ಮಾಡಿದ್ರಿ, ಆನ್ಲೈನ್ ತರಬೇತಿಗಳನ್ನ ಕೊಡ್ತೀರಿ. ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದ್ದಕ್ಕೆ ನಾವು ಬಹಳಷ್ಟು ನಿಮಗೆ ಕೃತಜ್ಞತೆ ಸರ್. ನಾವು
3: ಧನ್ಯವಾದಗಳು. ಬಿಜಾಪುರ ಜಿಲ್ಲೆ ರೈತರು ಅತ್ಯಂತ ಶ್ರಮಜೀವಿಗಳಂತ ನಾ ಯಾವಾಗಲೂ ಹೇಳ್ಕೊತೇನ್ರಿ. ಶಿವಾನಂದ ಅವರ ತಾವು ಕೂಡ ದ್ರಾಕ್ಷಿ ಬೆಳೆಗಾರರದಿರಿ. ಮೊನ್ನೆ ತೊಗರಿ ಬೆಳೆ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸುವ ತಾಂತ್ರಿಕತೆ ಒಂದು ಸಂವಾದದಲ್ಲಿ ಸುಮಾರು 500-600 ರೈತರು ಅಲ್ಲಿ ಬಂದು ತಾಂತ್ರಿಕತೆಗಳನ್ನು ಉಪಯೋಗ ಮಾಡಿಕೊಂಡು ಹೋದ್ರಿ. ತಮಗೆಲ್ಲ ಧನ್ಯವಾದಗಳು. ಇನ್ನು ನಮ್ಮ
2: ಬಹಳಷ್ಟು ನಿಮ್ಮ ಈಗ ನೀವು ಬಂದಿನ ಸರ ಎಲ್ಲಾ ಬಿಜಾಪುರ ಜಿಲ್ಲೆ ಒಳಗೆ ಬರಗಾಲ ನಾಡು ಅನ್ನೋದು ಅದನ್ನೆಲ್ಲ ಬಂಗಾರದ ನಾಡು ಮಾಡ್ಲಿಕ್ಕೆ ನೀವು ಬಹಳಷ್ಟ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟು ಬಹಳಷ್ಟು ಕೆಲಸ ಎಕ್ಸ್ಟೆನ್ಷನ್ ಇದು ಕೂಡ ನಮ್ಮಲ್ಲಿ ಬಹಳಷ್ಟು ಕೆಲಸ ಮಾಡ್ತದೆ ಸರ್. ನೇರವಾಗಿ ರೈತರ ತಕ್ಕ ಮುಂಜಾನೆ ಸಾಯಂಕಾಲ ಇರ್ತಕ್ಕಂಥ ಸಂದರ್ಭದೊಳಗೆ ಅವರೆಲ್ಲ ವಿಜ್ಞಾನಿಗಳು ಬಂದು ರೈತರಿಗೆ ಕೇಳ್ತಾರ ಎಲ್ಲ ಏನೇನು ಮಾಡಬೇಕು, ಯಾವ್ಯಾವ ರೋಗಗಳು ಬರ್ತಾವ, ಹೆಂಗೆಂಗ್ ಬೀಜೋಪಚಾರ ಮಾಡಬೇಕು, ಬಿತ್ತನೆ ಮಾಡಬೇಕು, ರೋಗಗಳಿಂದ ಹೆಂಗ್ ಪಾರಾಗಬೇಕು ಅನ್ನೋದು ಅಡ್ವಾನ್ಸ್ ಆಗಿ ಹೇಳ್ತಾರಲ್ಲ ಸರ್. ಅದಕ್ಕೆ ನಾವು ಕಡಿಮೆನೇ ಸರ್.
3: ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರದಲ್ಲಿ ಎರಡು ಅದಾವ, ಒಂದು ಬಿಜಾಪುರದಲ್ಲಿ, ಒಂದು ಇಂಡಿಯಲ್ಲಿ. ಅವುಗಳ ಒಂದು ಉಪಯೋಗವನ್ನ ಬಿಜಾಪುರ ಜಿಲ್ಲೆ ರೈತರು ತೆಗೆದುಕೊಳ್ಳ್ರಿ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ವಿಶ್ರಾಂತಿ ಜೀವನ ಕೂಡ ಒಳ್ಳೇದಾಗಲಿ ಸರ್.
3: ಧನ್ಯವಾದಗಳು ರೀ. ಧನ್ಯವಾದಗಳು. ನಮಸ್ಕಾರ.
1: ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ. ಪಾಟೀಲ್ ಅವರ ತಮ್ಮ ಈ ಕುಲಪತಿಯ ಒಂದು ಜವಾಬ್ದಾರಿ ಹೆಗಲ ಮೇಲೆ ಬಿದ್ದ.
4: ಹಲೋ
1: ಹಲೋ
4: ಸರ್, ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡಿದ್ರಿ
4: ಸರ್? ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕ್ ಗಜ್ಜಾಳ ಗ್ರಾಮದಿಂದ ಚಿದಾನಂದ್ ಬಿರಾದರ್ ಅಂತ
3: ಹೇಳ್ರಿ
4: ಸರ್. ನಮ್ಮಲ್ಲಿ ಒಂದ್ 40 ತೆಂಗಿನ ಇರೋದ್ ಸರ್.
3: ಹ್ಞೂನ್ರಿ.
4: ಡ್ರಿಪ್ ಐತ್ ಸರ್, ಆದ್ರೂ ಕಾಯಿ ಸರಿಯಾಗಿ ಆಗ್ತಾ ಇಲ್ಲ ಸರ್, ಯಾಕೆ ಅಂತ ತಿಳ್ಕೋಬಹುದು?
3: ಹೌದ್ರಿ. ಇಲ್ಲಿ ನಮ್ಮ ವಿಸ್ತರಣಾ ನಿರ್ದೇಶಕ ಸಹ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಮಲ್ಲಾಪುರ ಅವರು ಅದಾರ, ಅವರು ಸ್ವಲ್ಪ ಮಾತಾಡ್ತಾರೆ.
5: ರೈತ ಪಂದ್ರೆ ನಮಸ್ಕಾರ. ಈಗ ನೀವೇನು ತೆಂಗಿನ ಗಿಡದ್ದು ಇದು ಹೇಳಿದ್ರಲ್ಲ, ಈಗ ಕಾಯಿ ನಿಲ್ತಾ ಇಲ್ಲ ಅಂತ, ಅದಕ್ಕೆ ಸುಮಾರು ಹಲವಾರು ಥರದ ಸಮಸ್ಯೆಗಳಿರ್ಬೋದು. ನೀರು ಸರಿಯಾಗಿ ಕೊಡ್ತಾ ಇದ್ರಾ? ಹನಿ ನೀರಾವರಿ, ಅದ್ರದ್ದೇನು ತೊಂದರೆ ಇಲ್ಲ. ಮತ್ತೆ ಏನಾದರೂ ಅದು ಈಗ ಕಾಯಿ ಸ್ವಲ್ಪ ಈಗ ಎಷ್ಟು ಉದುರುತ್ತದೆ, ಯಾವ ಹಂತದಲ್ಲಿ ಉದುರ್ತಾ ಇದೆ? ಸ್ವಲ್ಪ ನೀವೇನು ಮಾಡ್ರಿ, ಅಲ್ಲಿ ನಿಮ್ಮ ಅದು ಸ್ವಲ್ಪ ಅದು ನಿಮ್ದೇನು ಉದುರಿರ್ತದಲ್ಲ ಅದನ್ನ ಸ್ಯಾಂಪಲ್ ತಗೊಂಡು ಹೋಗಿ ನೀವು ಸ್ವಲ್ಪ ನಮ್ಮ ಕಿವಿಕೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲಿ ಬಾಗಲಕೋಟೆಯಲ್ಲಿ, ಅಲ್ಲಿ ಹೋಗಿ ನೀವು ಅದನ್ನು ತೋರಿಸಿದ್ರೆ ಅದಕ್ಕೆ ಏನು ಸಮಸ್ಯೆ ಅಂತ ಆ್ಯಕ್ಚುಲಿ ನೋಡ್ತಾರೆ ಅವರು. ಅಥವಾ ವಿಜ್ಞಾನಿಗಳು ತೋರಿಸಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ಅದಕ್ಕೆ ಏನಾಗಿದೆ ಅಂತ ಸೂಕ್ತವಾದಂಥ ಪರಿಹಾರನ ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ಸುಮಾರು ಕಾರಣಗಳಿರ್ತವೆ, ಒಂದು ರೋಗದಿಂದ ಇರ್ಬೋದು, ಅಥವಾ ಅದಕ್ಕೆ ಬಂದು ಕೀಟಗಳು ಬರ್ತವೆ ಅದರಿಂದನೂ ಕೂಡ ಹಾನಿಯಾಗಿರ್ತದೆ, ಅಥವಾ ಕೆಲವೊಂದು ಪೋಷಕಾಂಶಗಳು ಹೆಚ್ಚು ಕಡಿಮೆ ಆದಾಗ ಕೂಡ ಆ ರೀತಿ ಉದುರೋದು ಕಂಡುಬರ್ತದೆ. ಹಿಂಗೆ ಹಲವಾರು ಸಮಸ್ಯೆ ಇರೋದರಿಂದ ಸ್ವಲ್ಪ ನೀವು ವಿಜ್ಞಾನಿಗಳಿಗೆ ಭೇಟಿಯಾಗಿ ಅದನ್ನು ನಿಮ್ಮ ಸ್ಯಾಂಪಲ್ ತೋರಿಸಿದ್ರೆ ಒಳ್ಳೆಯದು.
4: ಥ್ಯಾಂಕ್ ಯು ಸರ್.
5: ಥ್ಯಾಂಕ್ ಯು.
3: ಹಲೋ
1: ಹಲೋ ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು?
6: ಚಿಕ್ಕೋಡಿ ತಾಲೂಕು
1: ಕೇಳ್ರಿ.
3: ಹೇಳ್ರಿ, ನಮಸ್ಕಾರ.
6: ನಮ್ಮಲ್ಲಿ ತೆಂಗಿನ ಗಿಡ ಒಂದ 7 ಅದಾವ್ರಿ ಸರ್, ಅದಕ್ಕೆ ಕಚ್ ಕಚ್ ಅಂತ ಬೀಳ್ತಾ ಇದೆ ಸರ್.
3: ಹ್ಞೂನ್ರಿ. ಈಗ ತೆಂಗಿನ ಗಿಡದ ಬಗ್ಗೆ ಹೇಳಿದ್ರು ನಮ್ಮ ಮಲ್ಲಾಪುರ ಅವರು, ಅದ್ರ ಬಗ್ಗೆ ಕೇಳಿರ್ಬೋದು ನೀವು. ಚಿಕ್ಕೋಡಿ ಅಂತಂದ್ರೆ ನಿಮ್ಗೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದು ಮತ್ತಿಕೊಪ್ಪ ಸಮೀಪ ಆಗತ್ತೆ. ಏನ್ರಿ
6: ಸರ್?
3: ಮತ್ತಿಕೊಪ್ಪ.
6: ಮತ್ತಿಕೊಪ್ಪ ಅಂದ್ರೆ ಎಲ್ಲಿ ಬರ್ತದೆ ಸರ್?
3: ಇಲ್ಲೇ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಹತ್ರ ಬರ್ತತಿ. ಅಲ್ಲಿ ವಿಜ್ಞಾನಿಗಳು ಇರ್ತಾರ ಅಥವಾ ಅಲ್ಲೇ

0: ತೋಟಗಾರಿಕೆ ಇಲಾಖೆ ಇರ್ತದೆ, ಅಲ್ಲಿ ಹೋಗಿ
1: ಆತು ಕೊಡಿ.
0: ಸಂಪರ್ಕ ಮಾಡಿ ತೋರಿಸಿ, ತೋರಿಸ್ಬೇಕು ಅವನ್ನ, ತೋರಿಸಿ ಸ್ವಲ್ಪ ಅದಕ್ಕೆ ಪರಿಹಾರ ಕಂಡುಕೊಳ್ರಿ.
1: ಅಂದ್ರೆ ಸರ್ ಅದಕ್ಕೆಲ್ಲ ಕಚ್ ಕಚ್ ತರ ಬರ್ತಾ ಇದೆ ಸರ್ ಎಲ್ಲಾ ಕಾಯಿಗೆ
0: ಅಲ್ಲ, ಅದಕ್ಕೆ ನೋಡ್ಬೇಕ್ರಿ, ಅವರು ವಿಜ್ಞಾನಿಗಳು ನೋಡಿ ಹೇಳ್ತಾರ, ತೋಟಗಾರಿಕೆ ಇಲಾಖೆಗೆ ಹೋಗ್ರಿ, ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ತೋರಿಸ್ರಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ
0: ಕೊಡ್ರಿ.
2: ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಇದೇ 22ರಂದು ತಾವು ನಿವೃತ್ತಿ ಹೊಂದ್ತಾ ಇದ್ದೀರಿ. ತಮ್ಮ ಜೀವನ ಸುಖಕರವಾಗಿರಲಿ, ಇನ್ನೂ ಹೆಚ್ಚು ನಿವೃತ್ತಿ ಹೊಂದಿದ ನಂತರ ನಿಮ್ಮ ಬದುಕು ಇನ್ನೂ ಹಸನಾಗಲಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಾವು ಕಾಣಿಸಿಕೊಂಡು ತಮ್ಮ ಕಾರ್ಯವೈಖರ್ಯದಿಂದ ಇನ್ನೂ ಗುರುತಿಸುವಂತಾಗಲಿ ಅಂತ ಹಾರೈಸುತ್ತಾ, ಇವತ್ತಿನ ಈ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವು ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಕುರಿತು ಮಾತನಾಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಡಾಕ್ಟರ್ ಆರ್ ಎಲ್ ಪಾಟೀಲ್ ಅವರು, ಹಾಗೆಯೇ ಡಾಕ್ಟರ್ ಅಶೋಕ್ ಸಜ್ಜನ್ ಅವರು, ಡಾಕ್ಟರ್ ಸಿ ಎಂ ಮಲ್ಲಾಪುರ ಅವರು, ತಾವೆಲ್ಲ ಭಾಗವಹಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದಿರಿ, ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿಕೊಟ್ಟಿದ್ದೀರಿ. ಕಾರ್ಯಕ್ರಮ ಮುಗಿಸೋ ಹೊತ್ತಾಯಿತು. ನಮಸ್ಕಾರ.
0: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ, ತುಂಬ ಹೃದಯದ ಧನ್ಯವಾದಗಳು. ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ, ನಮ್ಮ ಎಲ್ಲ ಆವರಣಕ್ಕೆ ಭೇಟಿ ನೀಡಿ, ಅವುಗಳು ನಿಮ್ಮ ದೇಗುಲವೆಂದೇ ತಾವು ಅಂದುಕೊಂಡು, ಪ್ರತಿ ಸೋಮವಾರ ಆಗಲಿ ಯಾವುದರ ವಾರ ನಿಶ್ಚಿತವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟು ತಾಂತ್ರಿಕತೆಗಳ ಲಾಭ ಪಡೆದುಕೊಳ್ಳ್ರಿ ಅಂತ ತಮ್ಮೆಲ್ಲರಿಗೂ ನನ್ನ ನಂಬರ ವಿನಂತಿ. ಈ ಮೂಲಕ ಧನ್ಯವಾದಗಳು ಎಲ್ಲರಿಗೂ, ತುಂಬ ಹೃದಯದ ಧನ್ಯವಾದಗಳು.
3: ಎಲ್ಲ ರೈತ ಬಂದರಿಗೂ ಧನ್ಯವಾದ.
2: ನಮಸ್ಕಾರ.
4: ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾತನಾಡಿದವರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪಿ ಎಲ್ ಪಾಟೀಲ್ ಅವರು, ಡಾಕ್ಟರ್ ಪಿ ಎಲ್ ಪಾಟೀಲ್, ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಸಜ್ಜನ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಸವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿ ಎಂ ಮಲ್ಲಾಪುರ್. ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ತಾಂತ್ರಿಕ ಸಹಾಯ ನೀಡಿದವರು ದತ್ತಾತ್ರೇಯ ತಾಂಬೆ ಹಾಗೂ ನದೀಂ ಅಣ್ಣಿಗೇರಿ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50 ಕ್ಕೆ.
1: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗೂ ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ದೂರವಾಣಿ ಸಂಖ್ಯೆಗಳು 244-341-4, 244-341-5 ಹಾಗೂ 244-341-6, ಎಸ್ಟಿಡಿ ಕೋಡ್ 0836.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ದಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡು ಏಷ್ಯಾ ರಾಷ್ಟಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯು ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5ರಿಂದ 6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ದತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು.

0: ಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ IUML ನ ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ.

0: ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಕಥಾ ಕಲರವ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥೆ ಸಿಂಹ ಮತ್ತು ಇಲಿ.
3: ಹಲೋ ಮುದ್ದು ಮಕ್ಕಳೇ,
4: ಹೆಂಗಿದ್ದೀರಿ?
3: ನಿಮ್ ನಿಮ್ ಮನೆಯೊಳಗ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಅನ್ಕೊಳ್ತೀನಿ.
4: ಹಾ, ಇವತ್ತು ನಿಮ್ಮ ಮುಂದೆ ಎದಕ್ಕೆ ಬಂದೀನಿ ಅಂತ ಹೇಳಿ ನಿಮಗ್ ಗೊತ್ತಾದ? ಈ ಸೋಪನ ನೀತಿ ಕಥೆಗಳಿಂದ ಹೊಸದಾದ ಕಥೆಯನ್ನ ಹೇಳಕ್ ಬಂದೀನಿ. ಕಥೆ ಕೇಳಲಿಕ್ಕಂಥೇಳಿ ನೀವೆಲ್ಲರೂ ಸಿದ್ಧವಾಗಿ ಕೂತ್ಕೊಂಡಿರಿ ಅಲ್ಲ? ಹಾ, ಇವತ್ತು ನಾ ಹೇಳೋ ಕಥೆಯ ತಲೆ ಬರಹ ಏನು ಅಂದ್ರ ಸಿಂಹ ಮತ್ತ ಇಲಿ. ಮಕ್ಕಳೇ, ಒಂದಾನೊಂದು ಕಾಲದೊಳಗ ಒಂದು ದಟ್ಟವಾದ ಅರಣ್ಯ ಇತ್ತು. ಆ ಅರಣ್ಯದೊಳಗ ಆನೆ, ಹುಲಿ, ಚಿರತೆ, ಸಿಂಹ, ತೋಳ, ನರಿ, ಜಿಂಕೆ, ಕರಡಿ, ಮೊಲ, ಹಿಂಗ ಹಲವಾರು ಪ್ರಾಣಿಗಳು ವಾಸ ಆಗಿದ್ವು. ಮಕ್ಕಳೇ, ನೀವೆಲ್ಲರೂ ಕಾಡು ಮತ್ತ ಕಾಡಿನ ಪ್ರಾಣಿಗಳ ಬಗ್ಗೆ ಕೇಳಿರಿ, ಹೌದಿಲ್ಲೋ? ಹಂಗಾದ್ರ ಕಾಡಿನ ರಾಜ ಅಂತ ಹೇಳಿ ನಾವು ಯಾವ ಪ್ರಾಣಿನ ಕರಿತೀವಿ ಹೇಳ್ರಿ? ಹೌದು, ಸಿಂಹವನ್ನ ಕಾಡಿನ ರಾಜ ಅಂತ ಹೇಳಿ ನಾವು ಕರಿತೀವಿ. ಇವತ್ತ ನಾನು ನಿಮ್ಗೆಲ್ಲ ಆ ದಟ್ಟವಾದ ಕಾಡಿಗೆ ಕರೆದೊಯ್ತೀನಿ. ಅಂದ್ರ ನಾನು ನಿಮಗ ಕಾಡಿನ ರಾಜನಾದ ಸಿಂಹ ಮತ್ತ ಪುಟಾಣಿ ಇಲಿಯ ಕಥೆಯನ್ನ ಹೇಳ್ತೀನಿ. ಹಾ, ಆ ವಿಶಾಲವಾದ ಕಾಡಿನೊಳಗ ರಾಜನಾದ ಸಿಂಹ ಬೇಟೆಗಾಗಿ ಹುಡುಕಾಡ್ತಾ ಅಲ್ಲಿಲ್ಲೇ ಓಡಾಡ್ಲಿಕತ್ತಿತ್ತು. ಅದಕ್ಕ ಬಹಳ ಹಸಿವಾಗ್ಬಿಟ್ಟಿತ್ತು. ಬನ್ರಿ ಹಂಗಾರ ಕೇಳೋಣ ಏನಾಯ್ತು ಅಂತ.
5: ಅಯ್ಯೋ, ಎಷ್ಟೊಂದು ಉಲುಬಿಸಲು, ಎಲ್ಲಿ ನೋಡಿದರು ಬೇಟೆನೆ ಸಿಗ್ತಾ ಇಲ್ವಲ್ಲ. ಓ, ನನಗಂತೂ ತುಂಬಾ ಹಸಿವಾಗಿದೆ. ಓ, ಛೆ, ಯಾವ ಪ್ರಾಣಿಗಳು ಕಾಣಿಸ್ತಿಲ್ಲ. ಆಹಾ, ಕೊನೆಗೂ ಒಂದು ಒಳ್ಳೆ ಪ್ರಾಣಿ ಸಿಕ್ಕಿತ್ತು ಎಂದು ಬಿಡ್ತೇನೆ.
4: ಕೊನೆಗೂ ಸಿಂಹದ ಹೊಟ್ಟೆ ಹಸಿವಾದಾಗ ಒಂದು ಪ್ರಾಣಿ ಅದಕ್ಕ ಸಿಕ್ಕೇ ಬಿಡ್ತಲ್ಲ. ಸಿಂಹಕ್ಕ ಆ ಪ್ರಾಣಿ ಸಿಕ್ಕ ಕೂಡ್ಲೆ ಹೊಟ್ಟೆ ತುಂಬಾ ಆಹಾರ ತಿಂತು. ಹೊಟ್ಟೆ ತುಂಬಾ ಊಟ ಮಾಡಿದಾಗ ಏನಾಗತ್ತಂತ ಹೇಳ್ರಿ ನೋಡೋಣ. ಹಾ, ನಿದ್ರೆ ಬರ್ತದ. ಹಂಗ ಸಿಂಹರಾಜನಿಗೂ ನಿದ್ರೆ ಬಂದ್ಬಿಡ್ತು.
5: ಈಗ ಹೊಟ್ಟೆ ತುಂಬಿತು, ಈಗ ಒಂದು ಸುಖ ನಿದ್ದೆ ಆಗಿಬಿಟ್ರೆ ಹಾ, ಅದಕ್ಕಾಗಿ ಸರಿಯಾಗಿ ಒಂದು ಜಾಗ ಹುಡ್ಕೋಣ. ಎಲ್ಲಿ? ಹಾ, ಈ ಮರದಡಿಯಲ್ಲಿ ಮಲಗಲು ಅನುಕೂಲವಾಗಿದೆ. ಆಹಾ, ಮಲಗಿ ಬಿಡುತ್ತೇನೆ.
4: ಹಿಂಗ ಸಿಂಹ ಒಂದು ಒಳ್ಳೆ ಜಾಗ ಹುಡುಕಿ ನಿದ್ರಿ ಮಾಡ್ತಾ ಗೊರಕಿ ಹೊಡಿಲಿಕ್ಕೆ ಶುರು ಮಾಡ್ತು. ಆಗ ಅಲ್ಲಿ

0: ಇಲ್ಲಿ ಒಂದು ಪುಟ್ಟ ಇಲಿ ಬಂದ್ಬಿಡ್ತು. ಅದೇನ್ ಮಾಡುತ್ತೆ ಅಂತ ನೋಡೋಣ.
1: ಏನು ಶಿವರಾಜ ಒಳ್ಳೆ ನಿದ್ರೆ ಮಾಡುತ್ತಿದ್ದಾನೆ, ಎಷ್ಟೊಂದು ಗಾಢ ನಿದ್ರೆಗೆ ಜಾರಿದ್ದಾನೆ. ಇದೇ ಒಳ್ಳೆಯ ಸಮಯ, ಅವನ ಮೇಲೆ ಸ್ವಲ್ಪ ಆಟ ಆಡೋಣ. ಯಾಕಂದ್ರೆ ಶಿವರಾಜ ಎಚ್ಚರವಾಗಿದ್ದಾಗ ಅವನ ಹತ್ತಿರವೂ ಸುಳಿಯಲು ಭಯ. ಇವಾಗ ನಾನು ಏನು ಬೇಕಾದ್ರೂ ಮಾಡಬಹುದು.
0: ಆ ಪುಟ್ಟ ಇಲಿ ಸಿಂಹದ ಮೇಲೆ ಜಿಗಿದಾಡ್ತು, ಕುಣಿದಾಡ್ತು, ಕುಪ್ಪಳ

0: ನನಗೆ ನಿದ್ರೆ ಮಾಡಲು ಬಿಡು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ.
1: ಇಲಿ ಭಯದಿಂದ ಕೆಳಗಿಳಿತು. ಆ ಸಿಂಹ ಮತ್ತೆ ನಿದ್ರೆ ಮಾಡ್ಲಿಕ್ಕೆ ಶುರು ಮಾಡ್ತು. ಆಗ ಮತ್ತೆ ಇಲಿ ಸಿಂಹದ ಮೇಲೆ ನೆಗೆದಾಡ್ಲಿಕ್ಕೆ ಶುರು ಮಾಡ್ತು.
0: ಹೇಳಲಿಲ್ವಾ ಯಾರದು? ನೋಡು, ನೀನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ನಿನ್ನ ಸುಮ್ಮನೆ ಬಿಡಲ್ಲ, ನಿದ್ರೆ ಮಾಡಲು ಬಿಡು.
1: ಮತ್ತೆ ಸಿಂಹ ಏನ್ ಮಾಡುತ್ತೆ ಕೇಳೋಣ.
0: ಅವಾಗಿಂದ ನನ್ನ ನಿದ್ರೆ ಹಾಳು ಮಾಡ್ತಾ ಇದೀಯ. ನಿನಗೆ ನನ್ನನ್ನು ಕಂಡ್ರೆ ಭಯ ಇಲ್ವಾ? ಇರು, ನಿನಗೆ ಬುದ್ಧಿ ಕಲಿಸುತ್ತೇನೆ. ನಿನ್ನನ್ನು ತಿಂದು ಹಾಕಿ ಬಿಡುತ್ತೇನೆ.
2: ಹುಷಾರು
0: ಬಿಟ್ಟು ಬಿಡಬೇಕಾ? ಅವಾಗಿಂದ ಹೇಳಿದ್ರು ಕೇಳಲಿಲ್ಲ, ಈಗ ಅಂಗಲಾಚೆ ಬೇಡ. ನಿನ್ನ ಕಥೆ ಮುಗಿಯಿತು.
2: ಇಲ್ಲೋಡು ಇಲ್ಲೋಡು ಶಿವರಾಜ, ನಾನು ನಿನಗೆ ಯಾವಾಗ ಬೇಕಾದ್ರೂ ಏನಾದ್ರೂ ಸಹಾಯ ಮಾಡ್ತೇನೆ. ನನ್ ಬಿಟ್ಟುಬಿಡು, ದಯವಿಟ್ಟು ನನ್ನ ಕ್ಷಮಿಸು, ಬಿಟ್ಟುಬಿಡು.
0: ನಿನ್ನಿಂದ ನನಗೆ ಸಹಾಯವೇ? ನೀನು ಒಂದು ಯಕಶ್ಚಿತ್ ಪುಟ್ಟ ಪ್ರಾಣಿ, ನಾನು ಈ ಕಾಡಿಗೆ ರಾಜ, ನೀನು ನನಗೆ ಸಹಾಯ ಮಾಡ್ತೀಯ? ನಿನ್ನನ್ನು ಮಾತ್ರ ಇವತ್ತು ಬಿಡುವುದಿಲ್ಲ.
2: ಕ್ಷಮಿಸಿ ಸಿಂಹರಾಜ, ಈ ಪುಟ್ಟ ಪ್ರಾಣಿಯ ಮೇಲೆ ದಯೆ ತೋರು. ಇನ್ನೊಮ್ಮೆ ಯಾವತ್ತೂ ಈ ತಪ್ಪು ಮಾಡುವುದಿಲ್ಲ, ದಯವಿಟ್ಟು ಕ್ಷಮಿಸು.
0: ಸರಿ ಸರಿ, ಇವತ್ತು ನನಗೆ ತುಂಬಾ ಹೊಟ್ಟೆ ತುಂಬಿದೆ, ಆದ್ದರಿಂದ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ. ಹೋಗು ಹೋಗು, ಬದುಕಿಕೋ.
1: ಹಿಂಗ ಸ್ವಲ್ಪ ದಿನ ಕಳೆದ್ಮೇಲೆ ಒಂದು ದಿನ ಕಾಡಿಗೆ ಬೇಟೆಗಾಗಿ ಬೇಟೆಗಾರ ಬಂದ. ಆ ಸಮಯದೊಳಗ ಸಿಂಹರಾಜ ಹೊಟ್ಟೆ ತುಂಬಾ ತಿಂದು ಸುಖ ನಿದ್ರೆ ಮಾಡ್ತಿತ್ತು. ಇದೇ ಒಳ್ಳೆ ಸಮಯ ಅಂತ ಹೇಳಿ ನೋಡಿ ಬೇಟೆಗಾರ ಏನ್ ಮಾಡ್ದ ಕೇಳೋಣ.
3: ಏನು ಅದೃಷ್ಟವೋ ಇವತ್ತು ನನ್ನದು, ಏನು ಅದೃಷ್ಟ! ಒಳ್ಳೆ ಕಾಡಿನ ರಾಜ ಸಿಂಹವೇ ನನ್ನ ಬಲೆಗೆ ಬೀಳೋ ಹಾಗಿದೆ, ನನ್ನ ಬಲೆಗೆ ಬೀಳೋ ಹಾಗಿದೆ. ಹೇಗೋ ಈ ಸಿಂಹ ಗಾಢ ನಿದ್ರೆಯಲ್ಲಿ ಇದೆ. ಇದೇ ಒಳ್ಳೆಯ ಸಮಯ, ಇದೇ ಒಳ್ಳೆಯ ಸಮಯ. ಈಗ ಬಲೆ ಬೀಸಿ ಬಿಡುವ. ನನ್ನ ಬಲೆಗೆ ಸಿಕ್ಕಿತು ಸಿಂಹ. ಈಗ ಬಂಡಿ ತಂದು ನಾನು ಅದನ್ನು ಹಾಕಿಕೊಂಡು ಹೋಗುತ್ತೇನೆ.
1: ಆಗ ಕಾಡಿನೊಳಗ ಏನಾಯ್ತು ಗೊತ್ತಾ?
0: ಅಯ್ಯೋ ಅಯ್ಯೋ ಅಯ್ಯೋ, ಯಾರಿದ್ದೀರಿ? ಬನ್ನಿ ಬನ್ನಿ, ದಯವಿಟ್ಟು ನನ್ನನ್ನು ಕಾಪಾಡಿ. ಯಾರೋ ನನಗೆ ಬಲಿ ಹಾಕಿದ್ದಾರೆ, ನನ್ನನ್ನು ರಕ್ಷಿಸಿ. ಅಯ್ಯೋ ಅಯ್ಯೋ ಅಯ್ಯೋ,
1: ನನ್ನನ್ನು ರಕ್ಷಿಸ್ರಿ, ನನ್ನನ್ನು ರಕ್ಷಿಸ್ರಿ ಅಂತ ಹೇಳಿ ಸಿಂಹ ಗರ್ಜಿಸ್ತಿದ್ರು ಕೇಳ್ಕೊಳ್ತಿದ್ರು. ಯಾವ ಪ್ರಾಣಿಗಳು ಸಿಂಹದ ಸಹಾಯಕ್ಕ ಬರ್ಲೇ ಇಲ್ಲ. ಆಗ ಅಲ್ಲಿ ಇಲಿ ಬಂತು.
2: ಸಿಂಹರಾಜ, ನೀನನ್ನು ಯಾರು ಬಲೆಯಲ್ಲಿ ಬಂಧಿಸಿದ್ರು? ಇದು ಹೇಗಾಯ್ತು? ನೀನು ಭಯಪಡಬೇಡ, ನಾನು ನಿನಗೆ ಕೊಟ್ಟ ಮಾತಿನಂತೆ ಸಹಾಯ ಮಾಡುವೆ. ಇರು ಇರು ಇರು ಇರು, ಬಂದೆ ಬಂದೆ.
1: ಇಲಿ ಬಲೆಯನ್ನ ತನ್ನ ಚೂಪಾದ ಹಲ್ಲುಗಳಿಂದ ತುಂಡು ತುಂಡಾಗಿ ಕತ್ತರಿಸ್ತು, ಸಿಂಹವನ್ನ ಬಲೆಯಿಂದ ಪಾರ್ ಮಾಡ್ತು. ಆಗ ಸಿಂಹ ಏನ್ ಹೇಳ್ತು ಅಂತಂದ್ರ,
0: ಓ ಇಲಿ ಮಿತ್ರ, ನನ್ನನ್ನು ದಯವಿಟ್ಟು ಕ್ಷಮಿಸು. ನೀನು ಪುಟ್ಟ ಪ್ರಾಣಿ ಎಂದು ನಿನಗೆ ಅವಮಾನ ಮಾಡಿದೆ, ನಿನ್ನಿಂದ ನನಗೆ ಏನು ಸಹಾಯವಾಗುತ್ತೆ ಎಂದು ಅಪಹಾಸ್ಯ ಮಾಡಿದೆ. ಇವತ್ತು ನಿನ್ನಿಂದಲೇ ನನಗೆ ದೊಡ್ಡ ಉಪಕಾರವಾಗಿ ನನ್ನ ಪ್ರಾಣ ಉಳಿಯಿತು. ಇಲಿ ಮಿತ್ರ, ನಾನು ನಿನಗೆ ಯಾವತ್ತೂ ಚಿರಋಣಿ.
1: ಹಾ ಮಕ್ಕಳೇ, ಹಿಂಗ್ ಹೇಳಿ ಇಲಿಯನ್ನ ಸಿಂಹ ಗೌರವಿಸ್ತು. ಆಗ ಇಲಿ ಏನ್ ಹೇಳ್ತು ಕೇಳ್ರಿ.
2: ಸಿಂಹರಾಜ, ಇರಲಿ, ಸದ್ಯ ನಿನ್ನ ಪ್ರಾಣ ಉಳಿಯಿತು, ಇದು ಸಂತೋಷದ ವಿಷಯ.

0: ಕಾಡಿನಲ್ಲಿ ಇರುವ ನಾವೆಲ್ಲರೂ ಒಂದೇ ಕುಟುಂಬ. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಲೇಬೇಕು. ದೊಡ್ಡ ಮಾತೆಲ್ಲ ಬೇಡ, ನಾವೆಲ್ಲರೂ ಇಂದಿನಿಂದ ಪ್ರೀತಿ ಗೆಳೆಯರಾಗಿರೋಣ.
1: ಹಾಗೆ ಆಗಲಿ.
2: ಹಿಂಗ ಸಿಂಹ ಮತ್ತ ಇಲಿ ಇಬ್ರು ಗೆಳೆಯರಾದ್ರು. ಕಥೆ ಚೆನ್ನಾಗಿತ್ತಲ್ವಾ ಮಕ್ಳಿ? ಈ ಕಥೆ ಸಾರ ಏನು ಗೊತ್ತಾ? ನಾವು ಯಾರನ್ನು ಯಾವಾಗ್ಲೂ ಅಲ್ಲಗಳೆಯಬಾರದು. ಗುರ್ತಾಯ್ತಾ?

0: ಸಿಂಹ ಮತ್ತು ಇಲಿ ಕಥೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ, ಉಷಾ ಕುಲಕರ್ಣಿ ಹಾಗೂ ವಿಜಯಕುಮಾರ್ ಸಬರಾದ್.
1: ಕಥಾ ಕಲರವ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಕಾರ್ಯಕ್ರಮ ಕಥಾ ಕಲರವ.
0: ನಾಳೆ ಸಂಜೆ 7:45 ಕಾವ್ಯಧಾರೆ ಶಿವರಾಜ್ ಅರಳಿ ಅವರಿಂದ ಸ್ವರಚಿತ ಕವನ ವಾಚನ. ಆಕಾಶವಾಣಿ ಧಾರವಾಡ.
2: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
3: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗು ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗು ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
2: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ
1: ಬಾನುಲಿ ಭಿತ್ತಿಯಿಂದ. ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
3: ನೆನಪುಗಳ ಮಾತು ಮಧುರ.
4: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
1: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ. ಶ್ರೋತೃಗಳೇ, ಬನ್ನಿ ಕೇಳೋಣ ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವ
5: ಆಕಾಶವಾಣಿ ಧಾರವಾಡ.
6: ಬದಲಿಸಿ

0: ಬದಲಿಸಿ, ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಧಾರವಾಡ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಅಂಗವಾಗಿ ಇಂದು ರಮೇಶ್ ಎಸ್ ಮೂಲಿಮನಿ ಅಧೀಕ್ಷಕರು, ಪುರಾತಜ್ಞರು, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ, ಧಾರವಾಡ ವಲಯ, ಧಾರವಾಡ ಇವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ.
1: ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನದ ಶುಭಾಶಯಗಳು ಮತ್ತು ನನ್ನ ನಮಸ್ಕಾರಗಳು. ಇಂದು ಮೇ 18 ವಿಶ್ವದ ಅನೇಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತದಲ್ಲಿ ವಸ್ತು ಸಂಗ್ರಹಾಲಯದ ಪರಿಕಲ್ಪನೆ ಪ್ರಾಚೀನ ಕಾಲದಿಂದಲೇ ಇತ್ತು. ಚಿತ್ರಶಾಲೆ ಎಂಬ ಪದ ಐತಿಹಾಸಿಕ ದಾಖಲೆಗಳಲ್ಲಿ ಉಲ್ಲೇಖಗೊಂಡಿದೆ. ಪುರಾತನ ವಸ್ತುಗಳನ್ನು ಸಂಗ್ರಹಿಸಿ ಸಂರಕ್ಷಿಸುವ ಅಗತ್ಯತೆಯನ್ನು ಮೊದಲಿಗೆ ಕ್ರಿ.ಸ.1796 ಯೋಚಿಸಲಾಯಿತು. ಅದರ ಪರಿಣಾಮವಾಗಿ ಕೋಲ್ಕತ್ತಾದ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ 1814 ಪುರಾತತ್ವ, ಭೂವಿಜ್ಞಾನ, ಪ್ರಾಣಿಶಾಸ್ತ್ರ, ಶಿಲ್ಪಗಳ ಅವಶೇಷಗಳನ್ನು ಸಂಗ್ರಹಿಸಿ ವಸ್ತು ಸಂಗ್ರಹಾಲಯವೊಂದನ್ನು ಸ್ಥಾಪಿಸಿತು. ಇದೇ ಮುಂದೆ ಕೋಲ್ಕತ್ತಾದಲ್ಲಿ ಭಾರತೀಯ ವಸ್ತು ಸಂಗ್ರಹಾಲಯದ ಉಗಮಕ್ಕೆ ಕಾರಣವಾಯಿತು. ಚೆನ್ನೈನಲ್ಲಿರುವ ಸರ್ಕಾರಿ ವಸ್ತು ಸಂಗ್ರಹಾಲಯ 1851 ಸ್ಥಾಪನೆಗೊಂಡು ದೇಶದ ಎರಡನೆಯ, ಮತ್ತು ಬೆಂಗಳೂರಿನಲ್ಲಿ 1865 ಸರ್ಕಾರಿ ವಸ್ತು ಸಂಗ್ರಹಾಲಯವು ಬೆಂಜಮಿನ್ ಲೆವಿಸ್ ರೈಸ್ ಇವರ ಮಾರ್ಗದರ್ಶನದಲ್ಲಿ ಪ್ರಾರಂಭಗೊಂಡು ದೇಶದ 3ನೇ ವಸ್ತು ಸಂಗ್ರಹಾಲಯ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಯಲ್ಲಿಯೂ ಅದರ ಪ್ರಥಮ ನಿರ್ದೇಶಕರಾಗಿದ್ದ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವರ ಕಾಲದಿಂದಲೂ ನಡೆಸಿದ ಉತ್ಖನನ ಕಾರ್ಯಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಪುರಾತನ ಅವಶೇಷಗಳು ಸಂಗ್ರಹವಾದವು. ಇದು ಮುಂದಿನ ಮಹಾನಿರ್ದೇಶಕರಾಗಿದ್ದ ಜಾನ್ ಮಾರ್ಷಲ್ಲರಿಗೆ ಸ್ಥಳೀಯ ಪುರಾತತ್ವ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸಲು ಪ್ರೇರಣೆ ನೀಡಿತು. ಇವರು 1904 ಸಾರನಾಥ, 1906 ಆಗ್ರಾ, 1908 ಅಜ್ಮೀರ್, 1909 ದೆಹಲಿಯ ಕೆಂಪುಕೋಟೆ, 1912 ನಮ್ಮ ಕರ್ನಾಟಕದ ಬಿಜಾಪುರ್, 1917 ನಾಲಂದದಲ್ಲಿ ಮತ್ತು 1919 ಸಾಂಚಿಯಲ್ಲಿ ಪ್ರಮುಖ ವಸ್ತು ಸಂಗ್ರಹಾಲಯ ಸ್ಥಾಪಿಸಿ 20ನೇ ಶತಮಾನದ ಪ್ರಾರಂಭದಲ್ಲಿ ಸ್ಥಳೀಯ ಇತಿಹಾಸದ ಅಧ್ಯಯನ ಹಾಗೂ ಸಂಶೋಧನೆಯಲ್ಲಿ ಹೊಸ ಅಧ್ಯಾಯ ಪ್ರಾರಂಭಗೊಂಡಿತು. ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಪ್ರತ್ಯೇಕ ವಸ್ತು ಸಂಗ್ರಹಾಲಯ ಶಾಖೆಯನ್ನು ಮಾರ್ಟಿಮರ್ ವೀಲರ್ 1946 ಪ್ರಾರಂಭಿಸಿದರು. ಕೋಲ್ಕತ್ತಾದ ರಾಣಿ ವಿಕ್ಟೋರಿಯಾ ಸ್ಮಾರಕ ವಸ್ತು ಸಂಗ್ರಹಾಲಯವು ಅಧಿಕೃತವಾಗಿ 1921 ಸಾರ್ವಜನಿಕರಿಗೆ ತೆರೆಯಿತು. ಹೀಗೆ ದೇಶದ ವಿವಿಧ ನಗರಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ವಸ್ತು ಸಂಗ್ರಹಾಲಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪನೆಯಾದವು. ಇಂದು ಈ ಇಲಾಖೆಯಲ್ಲಿ ವಿಷಯಾಧಾರಿತ ಮತ್ತು ಕಾಲಾಧಾರಿತ ಒಟ್ಟು 52 ವಸ್ತು ಸಂಗ್ರಹಾಲಯಗಳಿದ್ದು ಸಮೀಪದ ಪುರಾತತ್ವ ತಾಣಗಳಿಂದ ಪತ್ತೆಯಾದ ಅವಶೇಷಗಳನ್ನು ಸಂಗ್ರಹಿಸಿವೆ. ಇವುಗಳಲ್ಲದೆ ಭಾರತದ ಎಲ್ಲ ರಾಜ್ಯಗಳ ಪುರಾತತ್ವ ಇಲಾಖೆಗಳ ಅಧೀನದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ವಿವಿಧ ವಿಷಯಾಧಾರಿತ ಸಾವಿರಾರು ವಸ್ತು ಸಂಗ್ರಹಾಲಯಗಳಿವೆ. ಹೀಗೆ ಪ್ರಾಗೈತಿಹಾಸಿಕ, ಇತಿಹಾಸ, ವಿಜ್ಞಾನ, ತಂತ್ರಜ್ಞಾನ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ, ಜಾನಪದ, ಸಾಹಿತ್ಯ, ಹಸ್ತಪ್ರತಿ, ರೈಲ್ವೆ, ಅಂಚೆ ಚೀಟಿ, ಸ್ವಾತಂತ್ರ್ಯ ಹೋರಾಟಗಾರರ ಮುಂತಾದ ವಿಷಯಗಳ ವಸ್ತು ಸಂಗ್ರಹಾಲಯಗಳ ಅಧ್ಯಯನ ಸಂಶೋಧನೆಗೆ ಲಭ್ಯವಿರುತ್ತವೆ. ಹೀಗೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ವಸ್ತು ಸಂಗ್ರಹಾಲಯವು ಪ್ರಾರಂಭಗೊಂಡಿದೆ. ಇಂದು ಈ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಅಂಗವಾಗಿ ನನ್ನೊಂದಿಗೆ ಶ್ರೀ ರಮೇಶ್ ಮೂಲಿಮನಿಯವರು, ಅಧೀಕ್ಷಕ ಪುರಾತತ್ವಂದರು, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಧಾರವಾಡ ವಲಯ ಧಾರವಾಡ ಇವರಿದ್ದಾರೆ. ಸರ್, ನಮಸ್ಕಾರ.
2: ನಮಸ್ಕಾರ.
1: ನನ್ನ ಮೊದಲನೇ ಪ್ರಶ್ನೆ ಏನಂತಂದ್ರೆ, ವಸ್ತು ಸಂಗ್ರಹಾಲಯ ಅಂದರೇನು? ಈ ದಿನಾಚರಣೆ ಆಚರಣೆ ಮಾಡ್ಬೇಕಂತೇಳಿ ಯಾರು ಘೋಷಣೆ ಮಾಡ್ತಾರೆ?
2: ವಸ್ತು ಸಂಗ್ರಹಾಲಯ ಎಂದರೆ ಪ್ರಾಚೀನ ಮತ್ತು ಅಮೂಲ್ಯವಾದ ಐತಿಹಾಸಿಕ, ಸಾಂಸ್ಕೃತಿಕ, ವೈಜ್ಞಾನಿಕ, ಕಲಾತ್ಮಕ ಹಾಗೂ ಪುರಾತತ್ವ ಸಂಬಂಧಿತ ವಸ್ತುಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿ ಸಾರ್ವಜನಿಕರಿಗೆ ಪ್ರದರ್ಶನ ಸ್ಥಳ. ಈ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಪರಿಷತ್ತು ಘೋಷಣೆ ಮಾಡುತ್ತದೆ.
1: ಸರ್, ತಾವು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಪರಿಷತ್ ಅಂತ ಹೇಳಿದ್ರಿ. ಸೊ ಹಂಗಂದ್ರೆ ಏನು ಸರ್ ಇದು? ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಮ್ಸ್ ಅಂತ ಹೇಳಿದ್ರಿ. ಸೊ ಅದರ ಅರ್ಥ ಏನು?
2: ಅದರ ಅರ್ಥ ಕೇಳೋದಾದ್ರೆ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಸ್ತು ಸಂಗ್ರಹಾಲಯಗಳು ಸ್ಥಾಪನೆಗೊಂಡಿದ್ದರಿಂದ ಅವುಗಳ ನಿರ್ವಹಣೆ, ಆಡಳಿತ, ತರಬೇತಿ, ಸಂಶೋಧನೆ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾರ್ಗ

0: ದರ್ಶನ ನೀಡಲು ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಪರಿಷತ್ತು 1946ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಇದು ವಿಶ್ವಸಂಸ್ಥೆಯ ಸಹಭಾಗಿತ್ವ ಹೊಂದಿರುವ ಸರ್ಕಾರೇತರ ಸಂಸ್ಥೆಯಾಗಿದ್ದು 140ಕ್ಕೂ ಹೆಚ್ಚು ದೇಶಗಳಲ್ಲಿಯ 49,000 ವಸ್ತು ಸಂಗ್ರಹಾಲಯಗಳು ಅಸ್ತಿತ್ವವನ್ನು ಹೊಂದಿವೆ. ಈ ಪರಿಷತ್ತು ವಸ್ತು ಸಂಗ್ರಹಾಲಯಗಳಿಗೆ ಮಾನದಂಡನೆಗಳು, ವೃತ್ತಿಪರ ನೈತಿಕತೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಯನ್ನು ಉತ್ತೇಜಿಸುತ್ತದೆ. ವಿಶ್ವದ ವಸ್ತು ಸಂಗ್ರಹಾಲಯಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಪರಸ್ಪರ ಸಂಪರ್ಕಿಸುವ ಉದ್ದೇಶವನ್ನು ಇದು ಹೊಂದಿದೆ.
1: ಸರ್, ಇದರ ಮುಖ್ಯ ದೇಹಗಳು ಏನಾದರೂ ಇದ್ದಾವೆ ಹೇಗೆ?
0: ಖಂಡಿತ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿರುವ ವಸ್ತು ಸಂಗ್ರಹಾಲಯಗಳು ಮತ್ತು ವೃತ್ತಿಪರರ ನಡುವೆ ಸಹಕಾರವನ್ನು ಬೆಳೆಸಿ ವಿಶ್ವದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಿ ಜನರಿಗೆ ತಲುಪಿಸುವ ಕಾರ್ಯ ಮಾಡುತ್ತದೆ. ವಸ್ತು ಸಂಗ್ರಹಾಲಯಗಳ ನಿರ್ವಹಣೆ, ಶಿಕ್ಷಣ ಹಾಗೂ ಸಂರಕ್ಷಣಾ ವಿಧಾನಗಳ ಕುರಿತು ಮಾರ್ಗದರ್ಶನ ನೀಡುತ್ತದೆ. ಇದು ವಿಶೇಷವಾಗಿ ಯುದ್ಧ ಪೀಡಿತ ಪ್ರದೇಶಗಳ ಅಥವಾ ಪ್ರಕೃತಿ ವಿಕೋಪದ ನಂತರ ಪುನಶ್ಚೇತನ ಕಾರ್ಯಗಳಲ್ಲಿ ಸಹಕರಿಸುತ್ತದೆ. ಕಳ್ಳತನಗೊಂಡ ಇಲ್ಲವೇ ಅಕ್ರಮವಾಗಿ ಸಾಗಿಸಲ್ಪಟ್ಟ ಸಾಂಸ್ಕೃತಿಕ ವಸ್ತುಗಳು ಗುರುತಿಸಲು ಐಕೋಮಸ್ ರೆಡ್ ಲಿಸ್ಟ್ ಎಂಬ ಸಾಧನದ ಮೂಲಕ ಸಾಂಸ್ಕೃತಿಕ ವಸ್ತುಗಳ ಅಕ್ರಮ ವ್ಯಾಪಾರವನ್ನು ತಡೆಯಲು ಸಹಕರಿಸುತ್ತದೆ. ವಸ್ತು ಸಂಗ್ರಹಾಲಯಗಳ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಸಾರ್ವಜನಿಕರು, ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ಅರಿತುಕೊಳ್ಳುವೆಂಬುದು ಈ ಪರಿಷತ್ತಿಗೆ ಮನವರಿಕೆ ಮಾಡಿತು. ಹೀಗಾಗಿ ಅವುಗಳನ್ನು ಜನಸಾಮಾನ್ಯರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ಅದರ ಮೂಲಕ ದೇಶದ ಭವ್ಯ ಸಂಸ್ಕೃತಿಯ ಪರಂಪರೆಯನ್ನು ಪರಿಚಯಿಸುವ ಅಗತ್ಯ ಕಂಡುಬಂದಿದ್ದರಿಂದ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳ ಪರಿಷತ್ತು ಮಾಸ್ಕೋದಲ್ಲಿ 1977ರಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಅದನ್ನು ಅಂಗೀಕರಿಸಿತು. ಆ ಸಭೆಯ ನಿರ್ಣಯದಂತೆ ಮೇ 17
1: ಪುರಾತತ್ವ ಅವಶೇಷಗಳನ್ನು ಸಂಗ್ರಹಿಸಿ ಕರ್ನಾಟಕ ಪುರಾತತ್ವ ಮತ್ತು ಇತಿಹಾಸದ ಭವ್ಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಈ ಇಲಾಖೆಯೂ ಸಹ ಮಹತ್ವದ ಪ್ರಕಟಣೆ, ಅನೇಕ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಸರ್, ಇವುಗಳಲ್ಲದೆ ನಿಮ್ಮ ಸರ್ವೇಕ್ಷಣೆ ಇಲಾಖೆಯ ಮತ್ತು ರಾಜ್ಯ ಪುರಾತತ್ವ ಇಲಾಖೆಯ ಸಂಗ್ರಹಾಲಯಗಳಲ್ಲದೆ ಇನ್ನೂ ಬೇರೆ ಯಾವ ವಸ್ತು ಸಂಗ್ರಹಾಲಯಗಳು ನಮ್ಮ ರಾಜ್ಯದಲ್ಲಿ ಕಂಡುಬರುತ್ತವೆ?
0: ಅವುಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿ 1939ರಲ್ಲಿ ಉತ್ತರ ಕರ್ನಾಟಕದ ಪುರಾತತ್ವ ಅವಶೇಷಗಳನ್ನು ಸಂಗ್ರಹಿಸಲು ಸ್ಥಾಪನೆಗೊಂಡು ಇಂದು ಉತ್ತಮವಾದ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ. ಕೆಳದಿ ವಸ್ತು ಸಂಗ್ರಹಾಲಯವು 1960ರಲ್ಲಿ ಸ್ಥಾಪನೆಗೊಂಡು ಇಂದು ಕುವೆಂಪು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಸಂಶೋಧನಾ ಕೇಂದ್ರವಾಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿರುವ ವಿಶ್ವೇಶ್ವರಯ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಸಂಗ್ರಹಾಲಯವು 1962ರಲ್ಲಿ ಸ್ಥಾಪನೆಗೊಂಡು ಈ ವಿಷಯದ ಪ್ರಮುಖ ಸಂಸ್ಥೆಯಾಗಿದೆ. ಅದೇ ರೀತಿಯಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಇವರ ಮಾರ್ಗದರ್ಶನದಲ್ಲಿ ಮಂಜೂಷಾ ವಸ್ತು ಸಂಗ್ರಹಾಲಯವು 1989ರಲ್ಲಿ ಸ್ಥಾಪನೆಯಾಗಿದೆ. ಇಲ್ಲಿ ಸಾವಿರಾರು ತಾಳೆಗರಿ ಹಸ್ತಪ್ರತಿಗಳು ಅವುಗಳನ್ನು ಸಂರಕ್ಷಿಸುವುದಲ್ಲದೆ ವೈಜ್ಞಾನಿಕ ಸಂರಕ್ಷಣೆಯ ತರಬೇತಿ ಸಹ ನೀಡಲಾಗುತ್ತದೆ. ಜಾನಪದ ಲೋಕವೆಂಬ ವಸ್ತು ಸಂಗ್ರಹಾಲಯವು ಬೆಂಗಳೂರು ಮೈಸೂರು ಹೆದ್ದಾರಿಯ ಮೇಲೆ ರಾಮನಗರದ ಸಮೀಪ 1986ರಲ್ಲಿ ಶ್ರೀ HL ನಾಗೇಗೌಡರು ಪ್ರಾರಂಭಿಸಿ ನಾಡಿನ ಗ್ರಾಮೀಣ ಸೊಗಡನ್ನು ಇಲ್ಲಿ ಸೃಷ್ಟಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಅವರ ಕೃತಿಯನ್ನು ಪ್ರದರ್ಶಿಸುವ ಸಾಹಿತ್ಯಿಕ ವಸ್ತು ಸಂಗ್ರಹಾಲಯವು 2011ರಲ್ಲಿ ಪ್ರಾರಂಭವಾಯಿತು. ಬಳ್ಳಾರಿಯಲ್ಲಿ ಪ್ರೊಫೆಸರ್ ರವಿ ಕೋರಿಶೆಟ್ಟರ ಅವರು ಸ್ಥಾಪಿಸಿದ ರಾಬರ್ಟ್ ಬ್ರೂಸ್ಪೂಟ್ ಸ್ಮಾರಕ ವಸ್ತು ಸಂಗ್ರಹಾಲಯವು 2020ರಲ್ಲಿ ಸ್ಥಾಪನೆಯಾಗಿದೆ. ಈ ರೀತಿಯಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ರಾಜ್ಯ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪಾರಂಪರೆ ಇಲಾಖೆ, ವಿಶ್ವವಿದ್ಯಾಲಯಗಳು, ಖಾಸಗಿ ಸಂಸ್ಥೆಗಳು, ವಿದ್ವಾಂಸರು ವಿವಿಧ ಕ್ಷೇತ್ರಗಳಲ್ಲಿ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸಿ ದೇಶದ ರಾಜ್ಯದ ಭವ್ಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಲು ಅದ್ಭುತ ಕಾರ್ಯನಿರ್ವಹಿಸುತ್ತಿದ್ದಾರೆ.
1: ರಮೇಶ್ ಮುನಿಮನಿ ಸರ್ ಅವರೇ, ಇಲ್ಲಿವರೆಗೆ ತಾವು ಪುರಾತತ್ವ ಇಲಾಖೆಗಳ ವಸ್ತು ಸಂಗ್ರಹಾಲಯ ಬಗ್ಗೆ ಹೇಳಿದಿರಿ. ನಾನು ಆಧುನಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅನೇಕ ವಸ್ತು ಸಂಗ್ರಹಾಲಯಗಳನ್ನು ಸಹಿತ ನಾನು ನೋಡಿದ್ದೇನೆ. ಭಾರತೀಯ ರಾಷ್ಟ್ರೀಯ ಪತ್ರಾಗಾರ ಇಲಾಖೆ ನವದೆಹಲಿಯಲ್ಲಿದೆ. ಅದೇ ರೀತಿ ಗಾಂಧಿ ಸ್ಮಾರಕ ಸಂಗ್ರಹಾಲಯ ಸಾಬರಮತಿ ಗುಜರಾತದಲ್ಲಿ ಬರುತ್ತೆ. ಸ್ವಾತಂತ್ರ್ಯ ಸಂಗ್ರಾಮ ಸಂಗ್ರಹಾಲಯ ಕೆಂಪುಕೋಟೆ ನವದೆಹಲಿಯಲ್ಲಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಗ್ರಹಾಲಯ, ಗ್ರಂಥಾಲಯ ಮತ್ತು ಸಂಶೋಧನಾ ಕೇಂದ್ರ ಅಂತೇಳಿ ಕೋಲ್ಕತ್ತಾದಲ್ಲಿದೆ. ಲೋಕಮಾನ್ಯ ತಿಲಕ್ ವಸ್ತು ಸಂಗ್ರಹಾಲಯ ಪುಣೆಯಲ್ಲಿದೆ. ಲಾಲಾ ಲಜಪತ್ ರಾಯ್ ಸ್ಮಾರಕ ಸಂಗ್ರಹಾಲಯಗಳು ಸಹಿತ ದೇಶದ ವಿವಿಧ ಭಾಗಗಳಿವೆ.

0: ಹೀಗೆ ವಿವಿಧ ವಿಷಯಗಳಲ್ಲಿ ನೂರಾರು ವಸ್ತು ಸಂಗ್ರಹಾಲಯಗಳು ನಮ್ಮ ದೇಶದಲ್ಲಿವೆ. ಈಗ ನನ್ನ ಮುಂದಿನ ಪ್ರಶ್ನೆ ಏನಂದರೆ, ಇತಿಹಾಸವನ್ನು ಹೊರತುಪಡಿಸಿ ಇನ್ನು ಮುಂತಾದ ವಿಷಯಗಳಲ್ಲಿ ವಸ್ತು ಸಂಗ್ರಹಾಲಯ ಸ್ಥಾಪಿಸಲಿಕ್ಕೆ ಅವಕಾಶವಿದೆ, ಅವುಗಳ ಮೇಲಿಂದ ಹೇಗೆ ವರ್ಗೀಕರಣ ಮಾಡಬಹುದು ಮತ್ತು ಅವುಗಳಲ್ಲಿ ಯಾವ್ಯಾವ ಪ್ರಕಾರಗಳಿದ್ದಾವೆ ಸ್ವಲ್ಪ ತಿಳಿಸಿ.
1: ಖಂಡಿತ ಅಕ್ಕಿಯವರೇ, ಪುರಾತತ್ವ ವಸ್ತು ಸಂಗ್ರಹಾಲಯ ಅಂದರೆ ಇಲ್ಲಿ ಮುಖ್ಯವಾಗಿ ಪ್ರಾಗೈತಿಹಾಸಿಕ ಕಾಲದ ಅವಶೇಷಗಳನ್ನು ಸಂರಕ್ಷಿಸಲಾಗುತ್ತದೆ. ಅದೇ ರೀತಿಯಾಗಿ ಇತಿಹಾಸ ವಸ್ತು ಸಂಗ್ರಹಾಲಯದಲ್ಲಿ ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ವಸ್ತುಗಳು, ದಾಖಲೆಗಳನ್ನು ಸಂಗ್ರಹಿಸಿ ಸಂರಕ್ಷಿಸಲಾಗುತ್ತದೆ. ಅದೇ ರೀತಿಯಾಗಿ ಕಲಾ ವಸ್ತು ಸಂಗ್ರಹಾಲಯದಲ್ಲಿ ಚಿತ್ರಕಲೆ, ಶಿಲ್ಪಕಲೆ, ಹಸ್ತಕಲೆ, ಇತರೆ ಕಲಾಕೃತಿಗಳನ್ನು ಪ್ರದರ್ಶಿಸುವ ಸ್ಥಳ. ಅದೇ ರೀತಿಯಾಗಿ ವಿಜ್ಞಾನ ವಸ್ತು ಸಂಗ್ರಹಾಲಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮಾದರಿಗಳು, ಯಂತ್ರಗಳು ಮತ್ತು ಆವಿಷ್ಕಾರಗಳನ್ನು ಸಂರಕ್ಷಿಸುವ ವಸ್ತು ಸಂಗ್ರಹಾಲಯಗಳಾಗಿವೆ. ಪ್ರಾಕೃತಿಕ ಇತಿಹಾಸ ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಣಿಗಳ, ಸಸ್ಯಗಳ, ಶಿಲೆಗಳ ಹಾಗೂ ಪ್ರಕೃತಿ ಸಂಪತ್ತಿನ ಸಂಗ್ರಹವನ್ನು ಹೊಂದಿರುವ ವಸ್ತು ಸಂಗ್ರಹಾಲಯವಾಗಿದೆ. ಅದೇ ರೀತಿಯಾಗಿ ಜನಪದ ವಸ್ತು ಸಂಗ್ರಹಾಲಯದಲ್ಲಿ ಜನಪದ ಆಚರಣೆ, ಉಡುಪು, ಗ್ರಾಮೀಣ ಜೀವನಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಸಂದರ್ಶಿಸುವ ಸ್ಥಳಗಳಾವೆ. ಈ ರೀತಿಯಾಗಿ ಯುದ್ಧ ಸಂಗ್ರಹಾಲಯದಲ್ಲಿ ಯುದ್ಧಗಳಲ್ಲಿ ಬಳಸಿದ ಆಯುಧಗಳು, ಸೈನಿಕರ ವಸ್ತುಗಳು ಮತ್ತು ಯುದ್ಧ ಇತಿಹಾಸವನ್ನು ಸಂಗ್ರಹಿಸುವ ವಸ್ತು ಸಂಗ್ರಹಾಲಯಗಳು ಈ ಸ್ಥಳದಲ್ಲಿವೆ. ಸಾಹಿತ್ಯಿಕ ವಸ್ತು ಸಂಗ್ರಹಾಲಯದಲ್ಲಿ ಇಲ್ಲಿ ಪ್ರಸಿದ್ಧ ಸಾಹಿತ್ಯಕಾರರ ಕೃತಿಗಳು, ಹಸ್ತಪ್ರತಿಗಳು ಹಾಗೂ ಅವರ ಜೀವನಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ. ಅದೇ ರೀತಿಯಾಗಿ ಮಕ್ಕಳ ವಸ್ತು ಸಂಗ್ರಹಾಲಯ ಮಕ್ಕಳಿಗೆ ಶಿಕ್ಷಣ ಮತ್ತು ಮನರಂಜನೆ ನೀಡುವ ಉದ್ದೇಶದಿಂದ ಸ್ಥಾಪಿಸಲಾದ ವಸ್ತು ಸಂಗ್ರಹಾಲಯದಲ್ಲಿವೆ. ಅದೇ ರೀತಿಯಾಗಿ ವಿಶೇಷ ವಸ್ತು ಸಂಗ್ರಹಾಲಯ ಒಂದೇ ವಿಷಯಕ್ಕೆ ಸಂಬಂಧಿಸಿದ ವಿಶೇಷ ಸಂಗ್ರಹಗಳನ್ನು ಹೊಂದಿರುವ ವಸ್ತು ಸಂಗ್ರಹಾಲಯಗಳು ಈ ರೀತಿಯಾಗಿವೆ.
0: ಕೊನೆಯದಾಗಿ ಸರ್, ನಾವು ಈ ಕೆಲವೊಂದು ರೈಲ್ವೆ ಇಲಾಖೆಗಳಲ್ಲಿ ಸಹಿತ ಒಂದು ವಸ್ತು ಸಂಗ್ರಹಾಲಯ ಇರುತ್ತೆ. ಪೋಸ್ಟ್ ಆಫೀಸ್ನವರು ಸಹಿತ, ಅಂಚೆ ಮತ್ತು ತಂತಿ ಇಲಾಖೆಯವರು ಸಹಿತ ಅಂಚೆ ಚೀಟಿಗೋಸ್ಕರ ಸಪ್ರೇಟಾಗಿ ಒಂದು ವಸ್ತು ಸಂಗ್ರಹಾಲಯವನ್ನು ಕಲ್ತೀವಿ. ರಮೇಶ್ ಮೂಲಿಮನೆಯವರೇ, 2026ನೇ ವರ್ಷದ ವಸ್ತು ಸಂಗ್ರಹಾಲಯ ದಿನಾಚರಣೆಯ ವಿಷಯ ವಸ್ತು ಏನಿದೆ ಅಂತಂದರೆ, ವಿಭಜಿತ ವಿಶ್ವವನ್ನು ಒಂದಾಗಿಸುವ ವಸ್ತು ಸಂಗ್ರಹಾಲಯಗಳಂತದೆ. ಅಂದರೆ ಇದರ ಮುಖ್ಯ ಆಚರಣೆ ಉದ್ದೇಶಗಳೇನು?
1: ಇದರ ಮೂಲ ಉದ್ದೇಶಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಭವ್ಯ ಪರಂಪರೆಯ ಇತಿಹಾಸವನ್ನು ಮತ್ತು ಜ್ಞಾನವನ್ನು ಸಂರಕ್ಷಿಸುವಲ್ಲಿ ವಸ್ತು ಸಂಗ್ರಹಾಲಯಗಳ ಮಹತ್ವ ಕುರಿತು ಅರಿವು ಮೂಡಿಸುವುದು. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ವಿನಿಮಯ ಉತ್ತೇಜಿಸುವುದು, ಪ್ರದರ್ಶನಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ವಿವಿಧ ಸಾಂಸ್ಕೃತಿಕ ನಡುವೆ ಪರಸ್ಪರ ಅರ್ಥೈಸುವಿಕೆ ಮತ್ತು ಶಾಂತಿಯನ್ನು ಬೆಳೆಸುವುದು, ಅದೇ ರೀತಿಯಾಗಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ನೀಡಿ ಕಲಿಕೆ, ಸಂಶೋಧನೆ, ಕಾರ್ಯಾಗಾರ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು. ಪರಂಪರೆಯ ಸಂರಕ್ಷಣೆ, ಹಿಂದಿನ ವಸ್ತುಗಳು, ಸಂಪ್ರದಾಯಗಳು, ಕಲಾಕೃತಿಗಳು ಮತ್ತು ಸ್ಮಾರಕಗಳು ಮುಂದಿನ ಪೀಳಿಗೆಗೆ ರಕ್ಷಿಸುವ ಮಹತ್ವ ತಿಳಿಸೋದು. ಅದೇ ರೀತಿಯಾಗಿ ಶಿಕ್ಷಣ ಮತ್ತು ಸಂಶೋಧನೆಗೆ ಬೆಂಬಲ, ವಸ್ತು ಸಂಗ್ರಹಾಲಯಗಳು ಅನೌಪಚಾರಿಕ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿ ಪಠ್ಯಪುಸ್ತಕಗಳಾಚೆ ಜ್ಞಾನವನ್ನು ಒದಗಿಸುವುದು, ಸಮುದಾಯ ಗುರುತನ್ನು ಬಲಪಡಿಸುವುದು, ಜನರಿಗೆ ಅದರ ಹಿಂದಿನ ಸಂಪ್ರದಾಯಗಳು ಮತ್ತು ಸಮುದಾಯದ ಗುರುತಿನೊಂದಿಗೆ ಸಂಪರ್ಕ ಹೊಂದಿಸಲು ಸಹಾಯ ಮಾಡುವುದು, ಅದೇ ರೀತಿಯಾಗಿ ಸಮಕಾಲೀನ ಸಮಸ್ಯೆಗಳ ಕುರಿತು ಗಮನ ನೀಡುವುದು, ಹೀಗೆ ಸಮಾಜವನ್ನು ಜಾಗೃತಿಗೊಳಿಸುವ, ಪ್ರೇರೇಪಿಸುವ ಮತ್ತು ಒಂದಾಗಿಸುವ ಜೀವಂತ ಸಂಸ್ಥೆಗಳಾಗಿವೆ.
0: ಮೌಲಿಮನೆಯವರೇ, ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಮ್ಮ ಸಲಹೆಗಳೇನು?
1: ಖಂಡಿತವಾಗಿ, ಕೊನೆಯದಾಗಿ ಎಲ್ಲ ಕೇಳುಗರಲ್ಲಿನ ಒಂದು ಸವಿನಯ ಪ್ರಾರ್ಥನೆ ಏನೆಂದರೆ ಮತ್ತು ಅದರ ಜೊತೆಗೆ ಸಲಹೆ ಏನೆಂದರೆ, ಪರಂಪರೆಯ ರಕ್ಷಣೆ, ಶಿಕ್ಷಣ ಮತ್ತು ಜಾಗೃತಿ, ಸಂಶೋಧನೆ, ಸಂಸ್ಕೃತಿ ಪ್ರಚಾರ, ಸಾರ್ವಜನಿಕ ಭಾಗವಹಿಸುವಿಕೆಯಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ವಸ್ತು ಸಂಗ್ರಹಾಲಯಗಳು ಮಹತ್ವದ ಪಾತ್ರವನ್ನು ವಹಿಸಿದೆ. ವಸ್ತು ಸಂಗ್ರಹಾಲಯಗಳು ಜ್ಞಾನ ನೀಡುವ ಕೇಂದ್ರ. ಬಿಡುವಿನ ಸಮಯದಲ್ಲಿ ಮೇಲಿಂದ ಮೇಲೆ ಈ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜ್ಞಾನಾರ್ಜನೆ ಅಧಿಕಗೊಂಡರೆ ಇತಿಹಾಸದ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ. ತಾವು ಎಲ್ಲಿಯಾದರೂ ಅವಶೇಷ ಕಂಡು ಬಂದಿದ್ದೇ ಆದರೆ ಸಂಗ್ರಹಾಲಯಗಳ ಮೇಲ್ವಿಚಾರಕರ ಗಮನಕ್ಕೆ ತನ್ನಿರಿ. ಸ್ಮಾರಕಗಳು ಭೇಟಿ ಕೊಟ್ಟಾಗ ಅಲ್ಲಿ ಎಲ್ಲಿಯೂ ಸಹ ಕಲ್ಲಿನಿಂದ ಬರೆಯುವುದಾಗಲಿ, ಅವುಗಳನ್ನು ಕೆತ್ತುವುದಾಗಲಿ, ಕುರೂಪಗೊಳಿಸುವುದಾಗಲಿ ಮಾಡಿಕೊಡು. ಈ ರೀತಿಯಾಗಿ ಎಲ್ಲರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ.
0: ಸರ್, ಧನ್ಯವಾದಗಳು. ಇಲ್ಲಿಯವರೆಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳ

0: ಪರಿಷತ್ತು ಮತ್ತು ನಮ್ಮ ಭಾರತೀಯ ಪುರಾತತ್ವ ಇಲಾಖೆಯ ಸಂಗ್ರಹಾಲಯಗಳು, ರಾಜ್ಯ ಪುರಾತತ್ವ ಇಲಾಖೆಯ ಸಂಗ್ರಹಾಲಯಗಳ ಕುರಿತು ಅನೇಕ ವಿಷಯಗಳ ಬಗ್ಗೆ ತಾವು ಮಾಹಿತಿ ನೀಡಿದಿರಿ. ತಮಗೆ ಕೇಳುಗರೆಲ್ಲರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ನನ್ನ ಸಹೃದಯ ವಂದನೆಗಳು. ನಮಸ್ಕಾರ ಸರ್.
1: ಎಲ್ಲರಿಗೂ ನಮಸ್ಕಾರ.
2: ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಅಂಗವಾಗಿ ರಮೇಶ್ ಎಸ್ ಮುಲಿಮನಿ ಅಧೀಕ್ಷಕರು, ಪುರಾತಜ್ಞರು, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ, ಧಾರವಾಡ ವಲಯ, ಧಾರವಾಡ, ಇವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
3: ನಾಳೆಯ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣದ ಸಾಧಕ ಬಾಧಕಗಳು ಚರ್ಚೆ. ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಬಸವರಾಜ್, ಎಸ್ ಲಕ್ಷ್ಮಿ ಹಾಗೂ ಜ್ಯೋತಿ. ನಂತರ ಜೀವನದಲ್ಲಿ ಛಲ, ಪೂಜಾ ವಾಲಿಕರ್ ಅವರಿಂದ ಭಾಷಣ ಕೇಳುತ್ತೀರಿ.

0: ಇದಾಗಿತ್ತು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ.
1: ನಲ್ಮೆಯ ಕೇಳುಗರೇ,

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತ್ ಇಂಪಾರ್ಟೆಂಟ್.
3: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
4: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗು ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗು ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
5: ನಲ್ಮಯ್ಯ ಕೇಳುಗರೆ, ಆಕಾಶವಾಣಿಗೆ 90 ಹರೆಯ

0: ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿ.
1: ಯುವ ಮಿತ್ರರಿಗೆ ನಾನು ಹೇಳೋದು, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದ್ಕೊಳ್ಬೇಕು ಅಂದ್ರೆ ನೀವೊಬ್ಬ ಒಳ್ಳೆ ಪ್ರಜೆಯಾಗಿ ರಾಷ್ಟ್ರಭಕ್ತರಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಬಲಿದಾನ ವ್ಯರ್ಥ ಆಗಬಾರದು ಅಂತಿದ್ರೆ ನೀವೆಲ್ಲರೂ ರೇಡಿಯೋ ಕೇಳಕ್ ಶುರು ಮಾಡಬೇಕು. ಆಕಾಶವಾಣಿಯ ಬದುಕಿದೆಯಲ್ಲ ಇದು 90 ವರ್ಷ, 90 ವರ್ಷ ಆದರೂ ಕೂಡ ಆಕಾಶವಾಣಿಯ ಮಹತ್ವ ಕಡಿಮೆ ಆಗಿಲ್ಲ. ಅಂತ ಒಳ್ಳೊಳ್ಳೆ ಕಾರ್ಯಕ್ರಮ ರೇಡಿಯೋ ಕೊಡ್ತಾ ಇದೆ.

0: ಬಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
2: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ
1: ಬಾನುಲಿ ಭಿತ್ತಿಯಿಂದ. ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
3: ನೆನಪುಗಳ ಮಾತು ಮಧುರ.
4: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
1: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ. ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
5: ಕೇಳುಗರೆ ಗಮನಿಸಿ, ಈ ರಾತ್ರಿ 9:15 ಪ್ರಾಯೋಜಿತ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು. 9:30 ನಾಟಕ, ಅದು ಬ್ಯಾರೇನೇ ಐತಿ. ರಚನೆ ಸೋಮಶೇಖರ್ ಜಾಡರ್, ನಿರ್ಮಾಣ ಚಿ ಸುರೇಖಾ ಸುರೇಶ್. 10:00 ಶಂಕರ್ ಎಲ್ ಭಟ್ ಅವರಿಂದ ದ್ರೌಪದಿ ಭಕ್ತಿ ಕೀರ್ತನೆ ಕೇಳುತ್ತೀರಿ. 10:30 ಹೆಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮ.

ಕೇಳಿಬರುವ ಸ್ವರಗಳು ತುಳಸಿ ಕುಮಾರ್, ಆಕಾಂಕ್ಷಲಮ್ಮ, ಅನೀಫ್ ಶೇಖ್ ಅವರದು. ಪಾಠಶಾಲಾ ಚಿತ್ರದ ಗೀತೆ ಇದು.

0: ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಹೋದ ಸರ್ತಿ ನಾವು ದೀರ್ಘಾಯುಷಿಗಳಾಗಬೇಕಾದ್ರೆ ಅಥವಾ ತುಂಬಾ ಆರೋಗ್ಯವಂತರಾಗಿರ್ಬೇಕಾದ್ರೆ ಪ್ರಾಣಾಯಾಮ ಮಾಡಲೇಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತು ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕಂತೀರಿ?
1: ಆ ಪ್ರಾಣಾಯಾಮದ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಇದು ತೃಪ್ತಿ ಅನ್ನಿಸ್ತಾ.
0: ಸರಿ,
1: ಅದಕ್ಕೆ ಬಹಳ ಮುಖ್ಯವಾದೊಂದು ಸಂಗತಿ ಹೇಳ್ತೀನಿ. ಈ ಪ್ರಾಣಾಯಾಮ ಮಾಡೋದಕ್ಕೆ ತರಬೇತಿ ಕೊಡ್ತಾ ಇರ್ತಕ್ಕಂತಹವರು ಒಬ್ರೊಂದು ಮಾತು ಹೇಳಿದ್ರು, ಏನು ಅಂತಂದ್ರೆ, ಈ ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ಹೆಸರುಗಳಿದಾವೆ. ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶೋಧನ, ಅನುಲೋಮ ವಿಲೋಮ, ಸೂರ್ಯಾನುಲೋಮ, ಚಂದ್ರಾನುಲೋಮ, ಆಮೇಲಿಂದ ಕುಂಭಕ ಅಂತ ಮಾಡ್ತೀವಿ, ಮಹಾಪ್ರಾಣಾಯಾಮ ಅಂತ ಹೇಳ್ತಾರೆ. ಹೀಗೆ ಅನೇಕ ರೀತಿಯ ಹೆಸರುಗಳಿದೆ. ಆದ್ರೆ ಪ್ರಾಣಾಯಾಮದ ಉದ್ದೇಶ ಮಾತ್ರ ಒಂದೇ, ಮತ್ತು ಪ್ರಾಣಾಯಾಮದ ಲಾಭ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಅವ್ರು ದೀರ್ಘಾವಧಿ ಮಾಡ್ತಾರೋ ಅಲ್ಪಾವಧಿ ಮಾಡ್ತಾರೋ ಅದು ಬೇರೆ. ಆದ್ರೆ ಪ್ರಾಣಾಯಾಮ ಯಾವುದೇ ಮಾಡಿದ್ರು ಕೂಡ ಲಾಭ ಇದೆ. ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾ ಇದ್ರು. ಈಗ ನೀವು ಸ್ವೀಟ್ ತಗೊಳ್ತೀರಾ, ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಕೆಲವರಿಗೆ, ಅದರಲ್ಲಿ ಪೇಡ ಇದೆ, ಕುಂದ ಇದೆ, ಕರ್ದಂಟ್ ಇದೆ, ಮೈಸೂರು ಪಾಕ್ ಅಂತ ಇದೆ. ಆಮೇಲೆ ನೀವು ಬೇಕರಿ ಸ್ವೀಟ್ಸ್ ಹೋದ್ರೆ ದಿಲ್ ಪಸಂದ್, ದಿಲ್ ಖುಷ್,
0: ಸಾಕಷ್ಟು ಸಿಹಿ ತಿಂಡಿಗಳು,
1: ಸಾಕಷ್ಟು ಸಿಹಿ ತಿನಿಸುಗಳು. ಇನ್ನು ನೀವು ಮನೆಯಲ್ಲಿ ಒಬ್ಬಟ್ಟು ಮಾಡ್ತೀರಿ, ಮತ್ತೆ ಬಾದಾಮಿ ಪುರಿ ಮಾಡ್ತೀರಿ, ಚಿರೋಟಿ ಮಾಡ್ತೀರಿ, ಏನೆಲ್ಲ ಮಾಡಿದ್ರು ಇದ್ರ ಹಿಂದೆ ಇರ್ತಕ್ಕಂತ ಸಕ್ಕರೆ ಇದೆಯಲ್ಲ ಒಂದೇನೆ. ಸಕ್ಕರೆ ಬೇರೆ ಬೇರೆ ಅಲ್ಲ, ಸ್ವೀಟ್ ಹೆಸರುಗಳು ಬೇರೆ, ಆದ್ರೆ ಸಕ್ಕರೆ ಮಾತ್ರ ಒಂದೇ. ಅವಕ್ಕೆ ತುಪ್ಪ ಕುಡಿಸ್ತಿರೋ, ಕೆಲವಕ್ಕೆ ಕಡಲೆ ಹಿಟ್ಟು ಕುಡಿಸ್ತಿರೋ, ದ್ರಾಕ್ಷಿ ಗೋಡಂಬಿ ಕುಡಿಸಿ ತುಂಬಾ ರುಚಿಯಾಗಿ ಮಾಡ್ಕೊಂತೀರ. ಹಾಗೆ ಈ ಪ್ರಾಣಾಯಾಮ ಇದೆಯಲ್ಲ, ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಒಂದೇ, ಏನಪ್ಪಾ ಅಂದ್ರೆ ಶರೀರಕ್ಕೆ ಹೆಚ್ಚು ಹೆಚ್ಚು ಆಮ್ಲಜನಕದ ಪೂರೈಕೆ, ಮೊದಲನೇ ಉದ್ದೇಶ. ಅದು ನೀವು ಯಾವ ರೂಪದಲ್ಲಾದ್ರೂ ಮಾಡಿ ಅದು ಉದ್ದೇಶ ಈಡೇರುತ್ತೆ ಒಂದು. ಎರಡನೇದು ಈ ಟ್ರ್ಯಾಕ್ ಏನಿದೆಯಲ್ಲ, ಶ್ವಾಸಕೋಶದ ಟ್ರ್ಯಾಕ್, ಇದು ಬಹಳ ಅದ್ಭುತವಾದಂತಹ ರಚನೆ, ಇದು ಸಂಕೀರ್ಣವಾದಂತಹ ರಚನೆ. ಅಲ್ಲಿ ಧ್ವನಿಪೆಟ್ಟಿಗೆ ಇದೆ, ಆಮೇಲಿಂದ ಅನ್ನನಾಳದ ಭಾಗ ಅಲ್ಲಿ ಶುರುವಾಗುತ್ತೆ, ಶ್ವಾಸಕೋಶದ ಭಾಗ ಹೆಚ್ಚು ಕಡಿಮೆ ಒಂದೇ ಕಡೆ ಶುರುವಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಕಫ ಕಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಶ್ವಾಸಕೋಶದಲ್ಲಿ ಕಫ ಜಾಸ್ತಿ ತಯಾರಾಗುತ್ತೆ. ಯಾಕೆ ತಯಾರಾಗುತ್ತಪ್ಪ ಅಂದ್ರೆ, ಹಿಂದೆನೆ ಹೇಳಿದ್ದೆ, ರಕ್ತ ಬಂದು ಅಲ್ಲಿ ತನ್ನ ಕೊಳೆಯನ್ನೆಲ್ಲ ಬಿಟ್ಟು ಶುದ್ಧ ಆಗುತ್ತೆ, ಮತ್ತೆ ಆಮ್ಲಜನಕವನ್ನು ತಗೊಂಡು ಶುದ್ಧ ಆಗಿ ಶರೀರದ ಎಲ್ಲಾ ಭಾಗಕ್ಕೂ ಹರಿಯೋದಕ್ಕೆ ಮುಂದೆ ಮತ್ತೆ ಹೊಸ ಪ್ರಯಾಣ ಶುರು ಮಾಡುತ್ತೆ. ಅಪಧಮನಿಗಳು, ಅಭಿಧಮನಿಗಳು ಎಲ್ಲ ಅಲ್ಲಿ ಕೂಡ್ಕೊಂತವಲ್ಲಿ
0: ಕೂಡುತ್ತವೆ.
1: ಆದ್ರಿಂದ ಅಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಉಸಿರಾಡದೆ ಹೋದ್ರೆ ಕಾಯಿಲೆಗಳು ಬರೋ ಸಾಧ್ಯತೆ ಜಾಸ್ತಿ. ಆದ್ರಿಂದ ಪ್ರಯತ್ನ ಪೂರ್ವಕವಾದ ಉಸಿರಾಟನೇ ಪ್ರಾಣಾಯಾಮ ಅಂತ ಹೇಳ್ಬೋದು ಆರೋಗ್ಯಕ್ಕಾಗಿ. ಅದನ್ನ ನಮ್ಮ ಋಷಿಗಳು ಬೆಳೆಸಿದ್ರು ಬೆಳೆಸಿದ್ರು ಬೆಳೆಸಿದ್ರು. ಎಲ್ಲಿ ತನಕ ಬೆಳೆಸಿದ್ರು ಅಂತಂದ್ರೆ, ಪಾಲ್ ಬ್ರಂಟನ್ ಅಂತ ಹೇಳಿ ರಮಣ ಮಹರ್ಷಿಗಳ ಹತ್ರ ಒಬ್ರು ಬರ್ತಾರೆ, ಒಬ್ಬ ಬಹಳ ದೊಡ್ಡ ಲೇಖಕರು, ಒಳ್ಳೆ ಸಾಧಕರು, ಮುಂದೆ ಅವ್ರ ಪತ್ರಕರ್ತರು ಆದರು. ಅವರು ಒಬ್ಬ ವ್ಯಕ್ತಿ ಬಗ್ಗೆ ಬರೀತಾರೆ, ಅವ್ರ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ. ಒಂದು ಕಡೆ ಅವ್ರನ್ನ ಈ ಸಮಾಧಿ ಒಳಗಡೆ ಕೂರಿಸ್ತಾರೆ, ಸಮಾಧಿ ಒಳಗಡೆ ಕೂರಿಸ್ಬಿಟ್ಟು ಅವ್ರಿಗೆ ಮೇಲ್ಗಡೆ ಎಲ್ಲ ಪ್ಯಾಕ್ ಮಾಡ್ಬಿಡ್ತಾರೆ ಫುಲ್. ಈಗ ನಾವು ತೀರ್ಕೊಂಡಾಗ ಶವಕ್ಕೇನು ಸಂಸ್ಕಾರ ಮಾಡ್ತೀವಲ್ಲ, ಹಾಗೆ ಅವ್ರನ್ನ ಪೂರ ಕೂತಿರ್ತಾರೆ. ಅವ್ರ ತಲೆ ಮೇಲೆ ಏನು ಮಣ್ಣು ಬೀಳಲಾರ್ದಂಗೆ ಫುಲ್ ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಫುಲ್ ಸಿಮೆಂಟಿಂದ ಪ್ಯಾಕ್ ಮಾಡಿಬಿಡ್ತಾರೆ. 40 ದಿವಸ ಅದರಲ್ಲೇ ಇರ್ತಾರೆ ಅವರು. ಅಂಥ ಅದ್ಭುತ ಶಕ್ತಿ ಇದೆ, ಕುಂಭಕ ಪ್ರಾಣಾಯಾಮ ಅಂತ ಕರೀತಾರೆ. ಈ ಕುಂಭಕವನ್ನು ಮೊದಲು ರೂಢಿಸ್ಕೊಳ್ಳೋದು ತುಂಬಾ ಕಠಿಣ ಇದೆ, ಮತ್ತು ದೀರ್ಘ ಸಾಧನೆ ಬೇಕು. ಇದೇನು 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗುವಂಥದ್ದಲ್ಲ, 12 ವರ್ಷ ಮಿನಿಮಮ್, ಕಡಿಮೆ ಕಡಿಮೆ ಅಂದ್ರೆ 12 ವರ್ಷ, ಆಮೇಲೆ 20 ವರ್ಷ, 25 ವರ್ಷ, 40 ವರ್ಷ, 50 ವರ್ಷ ಹೀಗೆ ಸಾಧನೆ ಮಾಡಿರ್ತಾರೆ. ನೀವೆಲ್ಲ ಯಾನಗುಂದಿ ಮಾಣಿಕ್ಯಮ್ಮವ್ರ ಹೆಸರು ಕೇಳಿದ್ದೀರಿ, ಅವರು ಉಪವಾಸಕ್ಕೂ ಪ್ರಸಿದ್ಧಿ, ಪ್ರಾಣಾಯಾಮ ಯೋಗಕ್ಕೂ ಅವರು ಪ್ರಸಿದ್ಧಿನೇ. ಯೋಗ ಅಂದ್ರೆ ನಮ್ಮ ತರ ಏನು ಆಸನ ಮಾಡ್ತಿರ್ಲಿಲ್ಲ ಅವ್ರು, ಅವ್ರದ್ದು ವಿಶೇಷ ಧ್ಯಾನದಲ್ಲೇ ಅವರು ಎಲ್ಲ ಅದನ್ನು ಕಂಡ್ಕೊಂಡಿದ್ರು. ಅವ್ರನ್ನು ಕೂಡ ಈ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಆಗಿನ ಕಾಲದ ಗೃಹ ಸಚಿವರೇ ಬರ್ತಾರೆ ನೋಡ್ಲಿಕ್ಕೆ ಅಂತ, ಕೆಲವು ವಿಜ್ಞಾನಿಗಳು ಬರ್ತಾರೆ. ಆ ವಿಜ್ಞಾನಿ ಎದುರಿಗೇನೆ ಅವ್ರಿಗೆ ಈ ತರ ಗದ್ದಿಗೆ ಒಳಗಡೆ ಕೂಡಿಸಿ ಫುಲ್ ಕ್ಲೋಸ್ ಮಾಡ್ತಾರೆ, ಅದನ್ನ ಪೂರ್ಣ ಮುಚ್ಚಿಬಿಟ್ಟು ಮೇಲ್ಗಡೆ ಸಿಮೆಂಟ್ ಪ್ಯಾಕ್ ಮಾಡ್ತಾರೆ. ಒಂದು ಎಷ್ಟೋ ದಿವಸ, 25 ದಿವಸ ಅಥವಾ 40 ದಿವಸ ಆದ್ಮೇಲೆ ಅದು ಗೋಡೆ ತಾನೇ ಬಿದ್ದೋಗ್ಬಿಡುತ್ತೆ. ಅದ್ರೊಳಗಡೆ ಅಮ್ಮವ್ರು ಇರಲ್ಲ, ಅವರು ಶ್ರೀಶೈಲದ ಒಂದು ಮರದ ಮೇಲೆ ಧ್ಯಾನಾಸಕ್ತರಾಗಿರುತ್ತಾರೆ. ನನಗೆ ಇಂಥ ಅದ್ಭುತ ಶಕ್ತಿ ಪ್ರಾಣಾಯಾಮಕ್ಕಿದೆ, ಅದು ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಕರೀತಾರೆ ಯೋಗದಲ್ಲಿ. ಅಂತಹ ಶಕ್ತಿ ಕೂಡ ಪ್ರಾಣಾಯಾಮಕ್ಕಿದೆ. ಅಂದ್ರೆ ಸಾಮಾನ್ಯ ಕಾಯಿಲೆ ಹುಷಾರು ಮಾಡ್ಕೊಳ್ಳೋದ್ರಿಂದ ಪ್ರಾರಂಭ ಮಾಡಿ ದೀರ್ಘ ಉಸಿರಾಟ ಮಾಡಿ ಆಯುಷ್ಯವನ್ನು ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು, ಜೊತೆ ಜೊತೆಗೆ ಮನುಷ್ಯ ತನ್ನ ಇತಿಮಿತಿಗಳನ್ನ ಮೀರಿ ಅದ್ಭುತವಾದಂತಹ ಸಿದ್ಧಿಗಳನ್ನು ಕೂಡ ಪಡಿಬಹುದು ಈ ಪ್ರಾಣಾಯಾಮದಲ್ಲಿ. ಅದು ನಮಗೆ ನಿಮಗೆ ಸಾಧ್ಯ ಇಲ್ಲದೆ ಇರಬಹುದು, ಆದ್ರೆ ತುಂಬಾ ಕಠಿಣವಾದ ಸಾಧನೆ ಬೇಕು. ಪೂರ್ಣ ವೈರಾಗ್ಯ, ಯಾಗ ಇದೆಲ್ಲ ಬೇಕೇ ಬೇಕು, ಅದಿಲ್ಲದೆ ಇವೆಲ್ಲ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಪ್ರಾಣಾಯಾಮದ ಗುರಿ ಏನಿದೆ ಅದು ದೈವತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಎಲ್ಲಾ ರೀತಿಯ ಧ್ಯಾನ ಪದ್ಧತಿಗಳು ಸಮ್ಮಿಲನ ಆಗ್ಬಿಡುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ

0: ಬಸವಣ್ಣವ್ರ ಬಗ್ಗೆ ಭೀಮಕವಿ ಮತ್ತು ಬೇರೆ ಬೇರೆಯವರು ಪುರಾಣ ಬರೆಯುವಾಗಲೂ ಕೂಡ ಬಸವಣ್ಣವ್ರ ಬಗ್ಗೆ ಒಂದು ಮಾತು ಬರೀತಾರೆ, ಉಸಿರಾಡದೆ ಇರ್ತಿದ್ರು ಕೆಲವು ಕಾಲ, ಅಂದರೆ ಉಸಿರಾಟ ಮಾಡಲಾರದೆ ಧ್ಯಾನ ಮಾಡುವ ಪದ್ಧತಿ, ಶಿವಯೋಗದ ಪದ್ಧತಿ, ಉಸಿರನ್ನು ನಿಲ್ಲಿಸುವ ಸಾಮರ್ಥ್ಯ ಕೂಡ ಬಂದಿತ್ತು. ಅಂದರೆ ಅವ್ರಿಗೆ ಅಂಥ ಶಕ್ತಿ ಬರಬೇಕಾದ್ರೆ ಕೇವಲ 36 ವರ್ಷಗಳಲ್ಲಿ, ಅಂದರೆ ಕಲ್ಯಾಣದಲ್ಲಿ ಇದ್ದಿದ್ದು ಬಸವಣ್ಣವರು 36 ವರ್ಷ, ಆ ಅವಧಿನಲ್ಲಿ ಅದ್ಭುತವಾದ ಕೆಲಸ ಸಾಧಿಸಿದ್ರು. ಅವತ್ತು ಏನೂ ಸಾರಿಗೆ ಸಂಪರ್ಕಗಳಿಲ್ಲದೆ ಇದ್ದಾಗ ಕಾಶ್ಮೀರದಿಂದ ಮತ್ತು ಆ ಗಾಂಧಾರ ದೇಶ ಅಂದರೆ ಈಗಿನ ಅಫ್ಘಾನಿಸ್ತಾನ ಅಂತ ಕರೀತಾರೆ, ಅಲ್ಲಿಂದ ಮರಳುಶಂಕರ ದೇವರು ಅಂತ ಬಂದರು. ಇಂಥವ್ರಿಗೆಲ್ಲ ಸುದ್ದಿ ಮುಟ್ಟಿ ಅವರೆಲ್ಲ ಕಲ್ಯಾಣಕ್ಕೆ ಬಂದು ಮಾನವತ್ವವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಲ್ಲಬೇಕಾದ್ರೆ ಇದು ಸಾಮಾನ್ಯ ಅಲ್ಲ, ಪ್ರಾಣಾಯಾಮದಿಂದ ಮತ್ತು ಧ್ಯಾನದಿಂದ ಮತ್ತು ಕೊನೆಯದು ಅಂತಿಮ ಸ್ಥಿತಿ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಏನು 40 ದಿವಸಗಟ್ಟಲೆ ಗದ್ದೆಗಳಲ್ಲಿ ಕೂಡ್ತಾರೆ ಅಂತಾರಲ್ಲ, ಅವರು ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗಿರುತ್ತೆ. ಅಂದರೆ ಚಿತ್ತ ಮನ ಬುದ್ಧಿ ಎಲ್ಲವೂ ಕೂಡ ಒಂದು ಹಂತದಲ್ಲಿ ಅವುಗಳ ಕೆಲಸ ನಿಲ್ಲಿಸ್ಬಿಡ್ತವೆ. ಅವರಿಗೆ ಅದು ಯಾವ ಕಾಟನೂ ಇರೋದಿಲ್ಲ, ದೈಹಿಕ ಕಾಟನೂ ಇರೋದಿಲ್ಲ. ಇನ್ನೊಂದು ಪ್ರಾಣಾಯಾಮದಲ್ಲಿ ಬಹಳ ಮುಖ್ಯವಾದ ಮಾತು ಬರುತ್ತೆ, ಸೂರ್ಯನಾಡಿ ಮತ್ತು ಚಂದ್ರನಾಡಿ, ಈಡಾ ಪಿಂಗಳ ಅಂತ ಕರೀತಾರೆ. ಅಂದರೆ ಬಲ ಮೂಗಿನ ಹೊರಳೆ ಸೂರ್ಯನಾಡಿ, ಎಡಮೂಗಿನ ಹೊರಳೆ ಇದೆಯಲ್ಲ ಅಲ್ಲಿ ಚಂದ್ರನಾಡಿ ಬರುತ್ತೆ, ಮಧ್ಯದಲ್ಲಿ ಹೋಗ್ತಕ್ಕಂಥದ್ದು ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿಯಲ್ಲಿ ನೆಲೆ ನಿಲ್ಲೋದನ್ನು ಕಲಿತ್ರೆ ಅವನಿಗೆ ಉಸಿರಾಟದ ಅಗತ್ಯ ಇಲ್ಲ, ಜೀವಕೋಶಗಳಿಗೆ ಒಳಗಡೆಯಿಂದ ಆತ್ಮಶಕ್ತಿ ಸಿಗ್ತಾ ಹೋಗುತ್ತೆ. ಆದ್ರಿಂದ ಅವರು ಅದ್ಭುತವಾದಂಥ ಕಾರ್ಯಗಳನ್ನು ಸಾಧಿಸ್ತಾರೆ. ಅದು ಇವಾಗ ಯಾರಿಗೂ ಸಮಯ ಇಲ್ಲ, ಅಂದರೆ ನಮ್ಮ ಈ ಒತ್ತಡದಲ್ಲಿ ಆಮೇಲಿಂದ ಮಾಡರ್ನ್ ಲೈಫ್ ನಾವೇನು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಕೂಡ ತ್ಯಾಗಿಗಳು ಯೋಗಿಗಳು ಸ್ವಾಮೀಜಿಗಳು ಪ್ರತಿಯೊಬ್ಬರು ಅದಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಪ್ರಾಣಾಯಾಮದಲ್ಲಿ ಅಂತಹ ಸಿದ್ಧಿಯನ್ನು ಪಡ್ಕೊಳಕ್ಕಾಗಲ್ಲ, ಬೇಡ ಪರವಾಗಿಲ್ಲ, ಆದರೆ ಅಟ್ಲೀಸ್ಟ್ ಈಗೇನು ಕಾಯಿಲೆಗಳನ್ನು ಬರೆಸ್ಕೊಂಡು ಚಿಕಿತ್ಸೆ ತಗೊಂಡು ಮಾತ್ರೆಗಳನ್ನು ನುಂಗಿ ಇನ್ಸುಲಿನ್ ತಗೊಂಡು ಒದ್ದಾಡ್ತಿರ್ತಾರಲ್ಲ, ಅದನ್ನಾದ್ರೂ ತಪ್ಪಿಸ್ಕೊಳ್ಬಹುದು,
1: ಅದರಿಂದ ಮುಕ್ತಿ ಪಡಿಬಹುದು,
0: ಅದರಿಂದ ಮುಕ್ತಿ ಪಡಿಬಹುದು. ಪರಮಹಂಸ ಯೋಗಾನಂದರು ಒಂದು ಘಟನೆ ಬರೀತಾರೆ, ಅವರು ಪ್ರತ್ಯಕ್ಷ ನೋಡಿದ್ದು. ಅವ್ರು ಬರೀತಾರೆ ಯೋಗಿಯ ಆತ್ಮಕಥೆ ಅಂತ ಒಂದು ಪುಸ್ತಕ, ದಿ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಹೇಳಿ. ಸುಮಾರು ಈ ಪುಸ್ತಕ ಬರೆದಿರೋದು 80 ವರ್ಷಗಳ ಹಿಂದೆ, 90 ವರ್ಷಗಳ ಹಿಂದೆ. ಅವ್ರು ಬರೆಯಕ್ಕೆ ಶುರು ಮಾಡಿದ್ದು ಚಿಕ್ಕವರಿದ್ದಾಗಲೇ ಡೈರಿ ಬರೀತಿರ್ತಾರೆ, ಆದರೆ ಸಂಪೂರ್ಣ ಪುಸ್ತಕ ಮುಗಿಸೋದು 1952ರಲ್ಲಿ. ಅವರು ಐಕ್ಯ ಆಗೋವರೆಗೂ ಬರೀತಾರೆ ಆ ಪುಸ್ತಕನ. ದೇಹ ಬಿಡುವಾಗ ಆ ಪುಸ್ತಕ ಮುಂದೆ ಮುದ್ರಣ ಆಗುತ್ತೆ ಅಂತ ಅನಿಸುತ್ತೆ ದೇಹ ಬಿಟ್ಟಮೇಲೆ. ಅದರಲ್ಲಿ ಒಂದು ಘಟನೆ ಬರೀತಾರೆ, ಅವರು ಒಬ್ಬ ವ್ಯಕ್ತಿ ಸಾಧಕರ ಬಗ್ಗೆ ಬರೀತಾರೆ, ಚರ್ಮರೋಗ ಇದ್ದಂಥವ್ರು, ತುಂಬ ಮೈಯೆಲ್ಲ ಈ ಸೋರಿಯಾಸಿಸ್ ಅಂತ ಏನು ಕರಿತೀರಲ್ಲ ಆ ಥರದ್ದು ಚರ್ಮರೋಗದಿಂದ ಬಳಲ್ತಾ ಇದ್ದಂಥ ವ್ಯಕ್ತಿ, ಒಂದು 10 ನಿಮಿಷ 15 ನಿಮಿಷ ಅವ್ರಿಗೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸಕ್ಕರೆ ಕಾಯಿಲೆ ಕೂಡ ಇತ್ತಂಥವ್ರಿಗೆ. ಸಾಧನೆಗೆ ಬಂದಮೇಲೆ 10-15 ನಿಮಿಷ ಒಂದೇ ಕಡೆ ಕೂತ್ಕೊಳ್ಳೋಕ್ಕೂ ಕಷ್ಟ ಇದ್ದಂಥ ವ್ಯಕ್ತಿ, ಮುಂದೆ ಅವರು ಬರೀತಾರೆ 18 ತಾಸು ಕೂತು ಧ್ಯಾನ ಮಾಡೋ ಸಾಮರ್ಥ್ಯ ಬಂತವ್ರಿಗೆ, ಎಲ್ಲ ಚರ್ಮರೋಗ ಪೂರ್ಣ ಹುಷಾರಾಗಿ ಸಕ್ಕರೆ ಕಾಯಿಲೆ ಹುಷಾರಾಗಿ ಅವರು ಸಿದ್ಧಪುರುಷರಾದರು. ಅಂಥ ಅದ್ಭುತ ಶಕ್ತಿ ನಮ್ಮೊಳಗಡೆ ಇದೆ, ಪ್ರತಿಯೊಬ್ಬರಲ್ಲೂ ಇದೆ ಅದು, ಆಧ್ಯಾತ್ಮಿಕ ಶಕ್ತಿ ಅಂತ ಅದಕ್ಕೆ ಕರೀತಾರೆ. ಅದಕ್ಕೆ ನಿಮ್ಮೆಲ್ಲರಿಗೂ ತಿಳಿಯುವ ಭಾಷೆನ ಹೇಳಬೇಕಂದ್ರೆ ಸೋಲ್, ಆತ್ಮಶಕ್ತಿ ಅಥವಾ ಸ್ಪಿರಿಚುವಲ್ ಪವರ್, ಆಧ್ಯಾತ್ಮಿಕ ಶಕ್ತಿ, ಆತ್ಮಶಕ್ತಿ, ಅಥವಾ ಇನ್ನೂ ಈ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಸೈಕೊಲಾಜಿಕಲ್ ಸ್ಟ್ಯಾಮಿನಾ ಅಂತ ಕರೀತಾರೆ. ಅಂದರೆ ಮನಸ್ಸಿನ ಶಕ್ತಿ ಅಷ್ಟು ಅದ್ಭುತವಾಗಿದೆ. ನಮ್ಮ ಮನಸ್ಸಿಗೆ ಎಂಥ ಶಕ್ತಿ ಇದೆ ಅಂತ ಹೇಳ್ತಾರೆ ತತ್ವಜ್ಞಾನಿಗಳು, ಸಿದ್ಧಪುರುಷರು ಹೇಳೋದೇನಪ್ಪ ಅಂತಂದರೆ, ನಮ್ಮ ಮನಸ್ಸಿನ ಶಕ್ತಿಯ ಅಥವಾ ಚಿತ್ತ ಇದೆಯಲ್ಲ, ಆ ಚಿತ್ತದ ಶಕ್ತಿಯ 1001 ಭಾಗ ನಾವು ಬಳಸ್ತಿದ್ದೀವಿ ಅಷ್ಟೆ, ಇನ್ನು 999 ಭಾಗ ಸುಮ್ಮನೆ ಇದೆ. ಅದು ಜಾಗೃತ ಆಗಬೇಕಾದ್ರೆ ಪ್ರಾಣಾಯಾಮ ಅದಕ್ಕೆ ಒಳ್ಳೆ ಮೆಟ್ಟಿಲು, ಒಳ್ಳೆ ದಾರಿ, ಅದು ಸುಪಥ ಅದು. ಆದ್ದರಿಂದ ಪ್ರಾಣಾಯಾಮವನ್ನು ಪ್ರತಿಯೊಬ್ಬರು ವಯಸ್ಸಿನ ಭೇದ ಇಲ್ಲದೆ ಮತ್ತು ಗಂಡು ಹೆಣ್ಣು ಭೇದ ಇಲ್ಲದೆ ರೂಢಿಸ್ಕೋಬೇಕು.
1: ಪ್ರಾಣಾಯಾಮ ಚಿಕ್ಕ ಮಕ್ಕಳು ಮಾಡಬಾರ್ದು ಅಂತಾರಲ್ರಿ ಸ್ವಾಮಿ?
0: ಹಾ, ಮಾಡ್ಬೋದು. ಅಂದರೆ ಅವ್ರಿಗೆ ಆದಂಥ ಪ್ರಾಣಾಯಾಮಗಳಿರುತ್ತೆ. ಅವರು ಈಗ 7 ವರ್ಷದ 8 ವರ್ಷದ ಹುಡುಗ ಇದ್ದಾನೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ, ಅವಾಗ ಪ್ರಾಣಾಯಾಮಕ್ಕೆ ಬಸ್ಬಾರ್ದು, ಅವನ ನಿದ್ದೆನೇ ಪ್ರಾಣಾಯಾಮ. ಕೆಲವು ಮಕ್ಕಳಿಗೆ ನಿದ್ದೆ ಜಾಸ್ತಿ ಬರಲ್ಲ, ಅಂಥ ಮಕ್ಕಳಿಗೆ ಆ ಪ್ರಾಣಾಯಾಮ ಈ ಪ್ರಾಣಾಯಾಮ ಅಂತ ಫೋರ್ಸ್ ಮಾಡಬಾರ್ದು, ದೀರ್ಘ ಉಸಿರಾಟ ಮಾಡು ಮಗ ಅಂತ ಹೇಳ್ಕೊಡೋದು. ಅವರವ್ರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ವಯಸ್ಸಿಗೆ ತಕ್ಕ ಹಾಗೆ ಸರಳವಾಗಿ ಮಾಡಿಸ್ಕೊಳ್ತಾ ಹೊರಡಬೇಕು. ಮಾಡ್ಬೋದು, ಖಂಡಿತ ಮಾಡ್ಬೋದು, ಆದರೆ ಅದೇ ಎಲ್ರಿಗೂ ಒಂದೇ ನಿಯಮ ಅಲ್ಲ. ಸಣ್ಣ ಮಕ್ಕಳಿಗೆ ಈಗ ಉಪವಾಸದ ನಿಯಮ ಹೇಳ್ತಿರ್ತೀವಿ ನಾವು, ಸಣ್ಣ ಮಕ್ಕಳಿಗೆ ನೀವು ಒಂದೇ ಹೊತ್ತು ಮಾಡಿಸಿ, ಅವ್ರು ಹಸಿವಿಲ್ಲ ಅಂದಾಗ ಅವ್ರಿಗೆ ಊಟ ಕೊಡದೇ ಇದ್ರೆ ಅದೇ ಒಂದು ಉಪವಾಸ ಅವ್ರಿಗೆ. ದೊಡ್ಡವರು ದಿವಸಗಟ್ಟಲೆ ಮಾಡಿದ ಉಪವಾಸ ಅವ್ರಿಗೆ ಒಂದೊತ್ತಲ್ಲಿ ಅಷ್ಟು ಪ್ರಯೋಜನ ಆಗ್ಬಿಡುತ್ತೆ, ಹೊತ್ತಾಯಿ ಪೂರ್ವಕವಾಗಿ ಊಟ ಕೊಡದೆ ಹೋದ್ರೆ. ಹೀಗೆ ಪ್ರಾಣಾಯಾಮದ ವಿಷಯದಲ್ಲೂ ಅಷ್ಟೇನೆ, ಯೋಗಾಸನಗಳ ವಿಷಯದಲ್ಲೂ ಅಷ್ಟೇನೆ. ಆ ಮಗುವಿನ ಸಾಮರ್ಥ್ಯ, ಆ ಮಗುವಿನ ಮನಸ್ಸು, ಅದೆಲ್ಲವದ್ದು ತಿಳ್ಕೊಂಡು ನಾವು ಮಾಡಬೇಕು. ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಬೇಡ. ಇಲ್ಲ, ಜಪಾನ್ ದೇಶದ ಅನುಭವ ನೋಡಿದ್ರೆ ಅವರು ಹೇಳ್ತಾರೆ, ಅಲ್ಲಿ ಹೋಗಿ ಬಂದವರು 1.5 ವರ್ಷ 2 ವರ್ಷದ ಮಕ್ಕಳ ಕೈಗೆ ಕೋಲ್ ತರ ಕಟ್ಟಿರ್ತಾರಂದಿಂಗ್,

0: ಹೊಲ್ತರ ಕಟ್ಟಿ ಅವಕ್ಕೂ ಜಗಳ ಮಾಡಕ್ ಬಿಡೋದು. ಅಂದ್ರೆ ಆ ಸಾಮರ್ಥ್ಯ ಅಷ್ಟ್ರ ಮಟ್ಟಿಗೆ ಅವಕ್ಕೆ ಅಂದ್ರೆ ಶಕ್ತಿ ಬೆಳಿಬೇಕು, ಸ್ಟ್ಯಾಮಿನಾ ಬೆಳಿಬೇಕು. ಆಮೇಲೆ ಹೆದರ್ಕೋಬಾರ್ದು. ಈಗ ಬರೀ ನಮ್ಮ ಹುಡುಗರು ಕೋಲ್ ತಗೊಂಡ್ರೆ ಹೆದರ್ತಿರ್ತ, ಕಣ್ಣಲ್ಲಿ ನೋಡಿದ್ರೆ ಹೆದರ್ ಬಿಡ್ತಾರೆ. ಆ ತರ ಈ ಭಯವನ್ನ ಗೆಲ್ಲೋದಕ್ಕೆ ಆತರ ಕೆಲವು ಟ್ರೈನಿಂಗ್ ಗಳಿದಾವೆ. ಈಗ ಉದಾಹರಣೆಗೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಕರಾಟೆ ರೂಢಿ ಮಾಡ್ತ. ಆ ಕರಾಟೆಯಲ್ಲಿ ಇರೋದು ಮುಖ್ಯ ಉದ್ದೇಶ ಅಂದ್ರೆ ದೇಹವನ್ನು ಗಟ್ಟಿ ಮಾಡ್ಕೊಳ್ತಾರೆ. ಅಲ್ಲೂ ಪ್ರಾಣಾಯಾಮ ಉಪಯೋಗ ಆಗತ್ತೆ. ಅವರು ಚಿತ್ಕಾರ ಮಾಡ್ತಿರ್ತಾರೆ ನೋಡಿ, ಅವರು ಕರಾಟೆ ಮಾಡ್ಬೇಕಂದ್ ಮುಂಚೆ ಅದು ಆ ಶ್ವಾಸಕೋಶ ಗಟ್ಟಿಯಾಗೋದಕ್ಕೋಸ್ಕರನೇ ಮಾಡ್ತಕ್ಕಂಥದ್ದು. ಧ್ವನಿ ಪೆಟ್ಟಿಗೆ, ಶ್ವಾಸಕೋಶ ಎಲ್ಲವೂ ಕೂಡ ಸ್ವಚ್ಛ ಆಗತ್ತೆ ಅಲ್ಲಿ. ಆದ್ರಿಂದ ಪ್ರಾಣಾಯಾಮಕ್ಕೆ ಯಾವ ಭಯ ಬೇಡ. ಆದ್ರಿಷ್ಟೇ ಅಲ್ಲಿ ಹುಮ್ಮತನನು ಮಾಡಬಾರ್ದು. ಅದನ್ನ ನಾವೆಲ್ಲರೂ ಸರಿಯಾಗಿ ಲಕ್ಷ ಕೊಡ್ಬೇಕು. ಅಂದ್ರೆ ಅತಿಯಾಗಿ ಒಂದ್ ದಿವಸ ನನಗೇನು ಹುಮ್ಮಸ್ ಬಂದಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಮಾಡ್ಬಿಡೋದು, ಆಮೇಲೆ ಮಾಡೋದ್ ಬಿಟ್ಬಿಡೋದು. ಈ ತರ ತುಂಬಾ ಜನ ಜಿಮ್ಗೆ ಹೋಗುವಾಗ ಈ ಸಮಸ್ಯೆ ಎದುರಿಸ್ತಾರೆ. ಮೊದಲನೇ ದಿನ ಎರಡನೇ ದಿನ ಸಖತ್ತಾಗಿ ಮಾಡಿ ಮೈಕೈ ನೋವು ಮಾಡ್ಕೊಂಡ್ಬಿಡ್ತಾರೆ. ಹಂಗಲ್ಲ, ಇದು ಹೇಗಪ್ಪ ಅಂತಂದ್ರೆ ನಾವು ಉಪವಾಸ ಮಾಡಿಬಿಟ್ಟು ಊಟ ನಿಧಾನಕ್ಕೆ ಮಾಡಿ ಮಾಡಿ ಹೊಂದಿಸ್ಕೊಂತೀವಿ. ಹಾಗೆ ಇದನ್ನು ಕೂಡ ಅಷ್ಟೇ, ನಿಧಾನವಾಗಿ ಕ್ರಮೇಣ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ನಾವು ಅದನ್ನು ಹೊಂದಿಸ್ಕೊಳ್ಬೇಕು. ಆಗ ಪ್ರಾಣಾಯಾಮ ಅನ್ನುವಂಥದ್ದು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂತಹ ಸಾಧನ ಆಗತ್ತೆ. ಅದು
1: ಕೇಳಿದ್ರಲ್ಲ ಕೇಳುಗರೆ, ನಾವು ಶರೀರವನ್ನು ಗಟ್ಟಿಗೊಳಿಸ್ಬೇಕು, ನಮ್ಮ ಶರೀರಕ್ಕೆ ಹೆಚ್ಚೆಚ್ಚು ಆಮ್ಲಜನಕ ಪೂರೈಕೆ ಆಗಬೇಕು. ಅನೇಕ ಪ್ರಾಣಾಯಾಮದ ಪ್ರಕಾರಗಳಿದ್ದಾವೆ, ಅವು ಎಲ್ಲದರೂ ಮೂಲ ಒಂದೇನೆ. ಅದ್ಭುತವಾದಂತಹ ಸಾಧನೆಗಳನ್ನು ನಾವು ಕೂಡ ಮಾಡಬಹುದು ಅನ್ನೋದನ್ನು ಇಷ್ಟೊತ್ತು ಸ್ವಾಮೀಜಿಯವರು ವಿವರವಾಗಿ ತಿಳಿಸಿದರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೇಟಿಯಾಗೋಣಂತೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.

0: ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
1: ಆಕಾಶವಾಣಿ ಧಾರವಾಡ.
2: ನಲ್ಮೆಯ ಕೇಳುಗರೆ, ಆಕಾಶವಾಣಿಗೆ 90 ಹರೆಯ ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
3: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದ್ ಮಾತನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು ಕೂಡ ಮೊದಲು ಪ್ರವೇಶ ಪಡೆಯುವುದು ಆಕಾಶವಾಣಿಯಲ್ಲಿ. ಅಂದ್ರೆ ಆಕಾಶವಾಣಿಯ ಮೂಲಕವಾಗಿ ಅವರ ವೃತ್ತಿ ಜೀವನ ಆರಂಭ ಆಗ್ತದೆ, ಕೊನೆಗೆ ಅದು ಪ್ರವೃತ್ತಿಯಾಗಿ ಬೆಳೀತದೆ, ಮತ್ತೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಅವರು ರೂಪುಗೊಳ್ತಾರೆ. ಅಂತ ಒಂದು ಸಂದರ್ಭಗಳು ಕೂಡ ಇಲ್ಲಿ ಇರುವುದನ್ನ ನಾವು ಕಾಣ್ತೇವೆ.

0: ಆಕಾಶವಾಣಿ ಧಾರವಾಡ.
1: ಆಂ ಹೀಂ ಹೀಂ ಶ್ರೀ ಭೀಂ ಭೀಂ.
0: ನಾಟಕ ಅದು ಬ್ಯಾರೇನ ಐತಿ.
1: ಭ್ರೀಂ ಭ್ರೀಂ ಭ್ರೀಂ.
0: ರಚನೆ ಸೋಮಶೇಖರ್ ಜಾಡರ್. ನಿರ್ದೇಶನ ಸುರೇಖಾ ಸುರೇಶ್. ಕೇಳಿ ನಾಟಕ.

0: ಕರ್ನಾಟಕ ಅದು ಬ್ಯಾರೇನ ಐತಿ.
1: ಓಂ ಪ್ರೇತಾದಿ ಪಿಶಾಚಾದಿ ಏಕಾಧಿಕ ವಿಹಿಕ ಚತುರ್ದಿಕ ಫಟಾಫಟ್ ಸ್ವಾಹ ಜಟ ಜಟ್ ಸ್ವಾಹ ಮುಚ ಮುಚ ಸ್ವಾಹ ಕಚಿ ಪಿಚಿ ಸ್ವಾಹ. ನಾನು ದೇವಿ ಭಕ್ತ. ನನ್ನ ಉಪದೇಶ ಪ್ಯಾಕೇಜ್ ನಾವ್ ಕುಡುದ್ರಿಂದ ನನಗ ಪ್ಯಾಕೇಜ್ ಬಾಬಾ ಅಂತ ಕರೀತಾರ. ದಟ್ಟ ಕಾಡು ಗುಡ್ಡದಾಗ 70 ವರ್ಷ ತಿಪ್ಪರ್ಲಾಗ ಹಾಕಿ ತಪಸ್ ಮಾಡೀನಿ. ನನ್ನ ತಪಶಕ್ತಿಯಿಂದ ಬಿದಿರಿನ ಕಡ್ಡಿ ಕುಣಿತೈತಿ, ಹಗ್ಗ ಎದ್ದು ನಿಲ್ತೈತಿ. ಅಷ್ಟೇ ಅಲ್ಲ, ಹಾವಿಗೆ ಮುಂಗ್ಲಿಗೆ ಜಗಳ ಹಸ್ತೀನಿ, ಇಲಿಗೂ ಬೆಕ್ಕಿಗೂ ಜಗಳ ಹಸ್ತೀನಿ, ಕಿಡುಗ ಮತ್ತು ಗಿಳಿ ನಡುವೆ ಜಗಳ ಹಸ್ತೀನಿ, ಗಂಡ ಹೆಂಡತಿ ನಡುವೆನು ಜಗಳ ಹಸ್ತೀನಿ, ಇಲ್ಲ ಬಿಡಿಸ್ತೀನಿ.
2: ಪ್ಯಾಕೇಜ್ ಬಾಬಾ, ನನ್ನ ನೀವ ಕಾಪಾಡ್ಬೇಕು ಬಾಬಾ, ನೀವ ದಾರಿ ತೋರಿಸ್ಬೇಕು.
1: ವತ್ಸೆ ಬಾ, ಚಿಂತೆ ಮಾಡ್ಬೇಡ. ಈ ನನ್ನ ರಹಸ್ಯ ಗುಹಾಂತರ ಪೂಜಾ ಸ್ಥಳದ ಬಗ್ಗೆ ನಿನಗ್ ಹೆಂಗ್ ಗೊತ್ತಾಯ್ತು?
2: ಸೋಶಿಯಲ್ ಮೀಡಿಯಾ ಮುಖಾಂತರ ಗೊತ್ತಾಯ್ತು ಬಾಬಾ.
1: ಈ ಎಲ್ಲ ಸೋಶಿಯಲ್ ಮೀಡಿಯಾದೊಳಗು ನನ್ನ ಅಕೌಂಟ್ ಐತಿ. ಈ ಊರಾಗ ನಾನು ವರ್ಲ್ಡ್ ಫೇಮಸ್ ಇದ್ದೀನಿ.
2: ನನ್ನ ಪ್ರಾಬ್ಲಮ್ ಬಗ್ಗೆ ಮೆಸೇಜ್ ಹಾಕಿದ್ದೆ ಬಾಬಾ.
1: ಓದೇನಿ ಓದೇನಿ ವತ್ಸೆ, ನಿನ್ನ ಮೆಸೇಜ್ ಓದಿ ನಿನ್ನ ಸಮಸ್ಯೆ ಬಗ್ಗೆ ತಿಳ್ಕೊಂಡೀನಿ. ಹೆದರ್ಬೇಡ ವತ್ಸೆ, ನಾ ಕೊಡೋ ಈ 1ನೇ ಪ್ಯಾಕೇಜ್ ಉಪದೇಶವನ್ನ ಚಾಚು ತಪ್ಪದ ಪಾಲಿಸು. ತಗೋ ತಗೋ ಇದನ್ನ, ನಿನಗ ಆ ದೇವಿ ಒಳ್ಳೇದ್ ಮಾಡ್ತಾಳ. ಹೋಗಿ ಬಾ.
2: ಧನ್ಯವಾದ ಬಾಬಾ.
1: ಶ್ರೀ ಭೀಮ್ ಭೀಮ್ ಗ್ರೀಂ ಭ್ರೀಂ ಹೀಂ.

0: ಗೀತಾ, ಏ ಗೀತಾ,
1: ಯಾರಿ ಅದು ಬಾಗ್ಲ ಬಡಿಯೋದು? ಅಯ್ಯಯ್ಯಯ್ಯಯ್ಯ, ಸ್ವಲ್ಪ ಸಾವಕಾಶ ಬಡಿರಪ್ಪ. ಮೊದ್ಲ ಹಳೆ ಬಾಗ್ಲ ಬಿದ್ದ ಗಿದ್ದಿತ್ತು.
0: ಗೀತಾ, ನಾನ ನಿನ್ ಗಂಡ ಆನಂದ್ರಾವ್ನ. ಬಾಗ್ಲ ತೆಗಿಯ. ಏನ್ ಮಾಡಕತ್ತಿದ್ದಿ?
1: ನಾನು ಮೊಬೈಲ್ನ್ಯಾಗ ವಿಡಿಯೋ ಮಾಡ್ಲಿಕ್ಕತ್ತಿದ್ದೆ.
0: ಮುಂಜಾನಿಂದ ಸಂಜೆ ತನಕ ನೀ ಬರೇ ಮೊಬೈಲ್ದಾಗ ಇರ್ತೀನಿ ನೋಡು. ಫೇಸ್ಬುಕ್, ವಾಟ್ಸಪ್, ಬ್ಯಾರೆ ಕೆಲಸನ ಇಲ್ಲ ನಿನಗೆ.
1: ಅಲ್ಲ, ದಿನ ಟೈಮ್ ಸರಿಯಾಗಿ ಬರೋರು, ಲೇಟ್ ಆತಲ್ಲ.
0: ಗೀತಾ, ಅದು ಹೋಗ್ಲಿ ಬಿಡ. ಇವತ್ತು ನೀ ಬಹಳ ಚಂದ ಕಾಣಾಕತ್ತಿಯಲ್ಲ ಗೀತಾ.
1: ಅಂದ್ರ ಇಷ್ಟು ದಿನ ನಾ ನಿಮ್ ಕಣ್ಣಿಗೆ ಅಸಹ್ಯ ಕಾಣ್ತಿದ್ನೇನ?
0: ಹಂಗಲ್ಲ ಮಾರಾಯ್ತಿ, ಇವತ್ತು ನೀಟಾದ ಈ ಡ್ರೆಸ್ಸಿನೊಳಗ ಮಾಟಾಗಿ.
1: ಇಷ್ಟು ದಿನ ಡರ್ಟಿ ಡ್ರೆಸ್ ಹಾಕೋತಿದ್ನೇನು?
0: ಯಾಕ ಹುಚ್ಚುಚ್ಚಾರ ಮಾತಾಡ್ತೀನಿ?
1: ನನಗ ಹುಚ್ಚ ಹಿಡ್ದದಂತೀರಿ? ನಾ ನಿಮ್ ಕಣ್ಣಿಗೆ ಹುಚ್ಚಿ ಹಂಗ ಕಾಣ್ಲಿಕತ್ತೀನೇನ?
0: ಅಲ್ಲ ಗೀತಾ, ಸುಮ್ ಸುಮ್ನೆ ಯಾಕೆ ಮೈಯಾಗ ಆರಾಮ ಐತೆ ಇಲ್ಲೋ?
1: ಆರಾಮಿಲ್ಲ, ನಾ ರೋಗಿಷ್ಟಿ.
0: ಹಂಗ್ಯಾಕಂತೀಯ?
1: ನಾಲ್ಕ್ ಮಂದಿ ಹೊತ್ಕೊಂಡು ಹೋಗುದು ಒಂದ ಬಾಕಿ ಅದ.
0: ನಿನ್ ಹೊರಾಕ ನಾಲ್ಕ್ ಮಂದಿ ಸಾಲೋದಿಲ್ಲ ಅಂತ ಅನಿಸ್ತದ ಗೀತಾ?
1: ಅಂದ್ರ ನಾ ದಪ್ಪ ಇದ್ದೀನಿ ಅಂತ ನನಗ್ ಡುಮ್ಮಿ ಅಂತೀರಿ?
0: ನೀ ದಪ್ಪ ಇಲ್ಲವಾ, ಬಿದಿರಿನ ಕಡ್ಡಿ ಹಂಗ ತೆಳ್ಳಗಾದಿ ಆತಿಲ್ಲ.
1: ಹಾ, ನಾ ನರ್ಪೇತ್ಲ, ನನಗ್ ಬಿದಿರಿಗಿದ್ರ ಅಂದ್ರ ಹುಷಾರ. ಮತ್ತ
0: ಇದೇನ್ ಪಾ ಇದು, ಹಸೆ ಗೋಡಾಗ ಹಳ್ಳ ಒಗದಾಗ ಮಾತಾಡಿದ್ರು ಸಹಿತ ಒಣ ಗೋಡೆಗೆ ಚೆಂಡ ಒಗದಂಗ ಹೊಳ್ಳಿ ಪುಟ್ಟದ ಬರಾಕತ್ತಿದ್ದಿಲ್ಲ.
1: ನೀವು ಆಲ್ಬರ್ಟ್ ಐನ್ಸ್ಟೈನ್ನ ಮೂರನೇ ನಿಯಮ ಮರ್ತಂಗ್ ಕಾಣ್ತದ, ಪ್ರತಿಕ್ರಿಯೆಗೂ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರ್ತದ ಅಂತ.
0: ವಾ ವಾ ವಾ ವಾ ವಾ. ಗೀತಾ, ಇವತ್ತು ನಿನಗೆ ಹೋಟೆಲ್ ಕರ್ಕೊಂಡು ಹೋಗಿ ಬೆಣ್ಣಿ ದೋಸೆ ತಿನ್ನಿಸ್ಬೇಕಂತ ಅನ್ಸಾಕತ್ತೈತಿ.
1: ಇಷ್ಟು ದಿನ ಬ್ಯಾರೇದಕ್ಕೆ ಕರ್ಕೊಂಡು ಹೋಗಿ ತಿನ್ನಿಸ್ಬೇಕಂತ ಅನಿಸ್ತಿತ್ತೇನ?
0: ಬ್ಯಾರೇದಕ್ಕೆ ಎಲ್ಲ ದಾಳಾಕಿ ತೋರ್ಸ್ಯಾರ ತೋರ್ಸು. ಯಾಕೋ ಇವತ್ತು ಕೆದರಿ ಕೆದರಿ ಜಗಳ ಮಾಡಾಕತ್ತಿ.
1: ಮತ್ತ ಬೆಣ್ಣಿ ದೋಸಾ ತಿನ್ನಿಸ್ತೀನಿ ಅಂತ ಬೆಣ್ಣಿ ಹಚ್ಚೋ ಗಿಲೀಟ್ ಮಾತ್ ಮಾತಾಡಿದ್ಯಾಕ?
0: ನಿನ್ ಜೊತೆ ಮಾತಾಡೋದ ಕಷ್ಟ ಆತಲ್ಲ ಗೀತಾ, ಮಳೆಗಾಲದಾಗ ಕಪ್ಪಿ ಒಟ್ಟುಗುಡ್ತಾವಲ್ಲ, ಹಂಗ ಒಟ್ಟುಗುಡ್ತಿ?
1: ಹೌದ್ರಿ, ನಾ ಕಪ್ಪಿ ಒಟ್ಟುಗುಡ್ತೀನಿ.
0: ಒಟ್ಟುಗುಡು.
1: ಆದ್ರ ನೀವು ಏನೋ ನನ್ನಿಂದ ಮುಚ್ಚಿಡ್ಲಿಕ್ ಹತ್ತೀರಿ.
0: ನಾನ ನಿನ್ನಿಂದ ಮುಚ್ಚಿಡಾಕತ್ತೇನಿ?
1: ಹ್ಮ್.
0: ಅಂತದೇನೈತಿ ಮುಚ್ಚಿಡುವಂತದ್ದು?
1: ಐತಿ ಐತಿ ಹಿಂದೆ.
0: ಏನೈತಿ
1: ಅದು? ಬ್ಯಾರೇನ ಐತಿ.
0: ಹಾ, ಅದೇನೋ ಅಂತಾರಲ್ಲ, ಅಜ್ಜಿಗೆ ಅರಿವಿ ಚಿಂತೆ ಆದ್ರ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತ. ಸುಖ ಸುಮ್ನೆ ಗೀತಾ, ಶ್ರೀರಾಮನಂತ ನನ್ ಮೇಲೆ ಸಂಶಯ ಪಡಬೇಡ ನೀನು.

0: ನಿಮ್ಮಪ್ಪ ಅವ್ವ ನಿಮಗ ಶ್ರೀರಾಮ ಅಂತ ಹೆಸರಿಟ್ಟಿಲ್ಲ, ಆನಂದ್ ಅಂತಿಟ್ಟಾರ. ಅದಕ್ಕ ಯಾವ್ದಕ್ಕೂ ವಿಚಾರ ಮಾಡೋದು ಉತ್ತಮ ಅಂತ.
1: ಗೀತಾ, ಖಾಲಿ ಪೀಲಿ ಇಲ್ಲಿದ್ದನ್ನ ವಿಚಾರ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಹೋಗ್ ಹೋಗ್, ಒಂದ್ ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರೋ.
0: ಈಗ ಕುಡಿದ್ ಬಂದಿರಲ್ಲ ಕಾಫಿನ?
1: ನಾ ಎಲ್ಲಿ ಕುಡಿದ್ ಬಂದಾನೆ?
0: ಹೋಟೆಲ್ನಾಗ.
1: ನಿನ್ಗ್ಯಾರು ಹೇಳಿದ್ರು ನಾ ಹೋಟೆಲ್ಗೆ ಹೋಗಿದ್ದಂತ?
0: ನೀವು ಇವತ್ತ ಎರಡ್ ತಾಸ್ ಲೇಟ್ ಆಗಿ ಬಂದಿರಿ ಅಂದೆ. ಅಂದ್ರ ಹೋಟೆಲಿಗೆ ಹೋಗಿ ಹೊಟ್ಟೆ ಬಿರಿಯೋಂಗ್ ತಿಂದು ಕಂಟ್ ಮಟ ಕಾಫಿ ಕುಡ್ದ ಬಂದಿರಿ ಅಂತ ಲೆಕ್ಕ. ಇರ್ಲಿ, ಎಲ್ಲೇ ನಿಮ್ ಕೈಯಾಗಿನ ಬ್ಯಾಗ್ ಕೊಡ್ರಿ. ಇಲ್ಲೇ
1: ಸ್ವಲ್ಪ ಕುಂತಾರ ಕುಂದರ್ತೇನ್ ತಡಿ ಮಾರೈತಿ. ನಿಂತ ನಿಂತ ಕಾಲ್ ನೋಯಕತ್ಯಾವ.
0: ವಿಚಾರ ಮಾಡಿ ಮಾಡಿ ನಂದು ತಲೆ ನೋಯ್ಲಿಕ್ ಹತ್ಯದ. ಮೊದ್ಲ ಬ್ಯಾಗ್ ಕೊಡ್ರಿ. ಇಲ್ಲೇ
1: ಅತ್ರಾಗ ಏನೈತಿ ನಿನ್ ತಲೆ? ದುಡ್ಡು ಐತಿ ಅಂತ ಹೇಳಿದ ಏನ?
0: ಇಲ್ಲ.
1: ಮತ್ತೆ
0: ಅದು ಬ್ಯಾರೇನ ಐತಿ.
1: ತಗೋ ಬ್ಯಾಗ್ ತಗೋ, ಏನ್ ನೋಡ್ಕೋತಿ ನೋಡ್ಕೋ. ಅದ್ರಾಗ ಏನಾರ ಇದ್ರಲ್ಲ ನಿನ್ ಕೈಗೆ ಸಿಗುದು.
0: ಹಂಗಾದ್ರ ಕೋಟಿನ ಕಿಸಿದೊಳಗ ಇಟ್ಕೊಂಡಿರೇನು? ಎಲ್ಲೇ ಎಲ್ಲೇ ಕೋಟ್ ಬಿಚ್ಕೊಡ್ರಿ.
1: ಅಯ್ಯೋ ದೇವ್ರೆ, ಇದೊಳ್ಳೆ ಡಿಟೆಕ್ಟಿವ್ ಸ್ಟೋರಿ ಆತಲ್ಲಪ್ಪ ನನ್ ಜೀವನ. ತಗೋ ತಗೋ, ಏನ್ ನೋಡ್ಕೋತೀವಿ. ತಗೋ ಕೋಟ್ ತಗೋ. ಶರ್ಟ್ ಬಿಚ್ಲೇನು?
0: ಬೇಡ ಬೇಡ, ಸ್ವಲ್ಪ ಮುಂದ್ ಬರ್ರಿ.
1: ಬಂದೆ
0: ಹತ್ರ, ಇನ್ನೂ ಹತ್ರ,
1: ಇನ್ನೂ ಹತ್ರ ಬಂದೆ.
0: ನಿಮ್ ಮುಖನ ನನ್ ಮುಖದ ಹತ್ರ ತರ್ರಿ.
1: ಏ ಹೋಗ ಗೀತಾ, ಇದು ಟೈಮ್ ಮರ ಟೈಮ್. ಬಾಗ್ಲ ಹಂಗ ತೆಗ್ದದ್ದೈತಿ. ಹೊತ್ತಿಳಿದ ಹೊತ್ತಿನ ಒಳಗ.
0: ಅದಕ್ಕಲ್ಲ ಮಿಸ್ಟರ್ ಆನಂದ್ ರಾವ್.
1: ಮತ್ತೆ ಅದಕ್ಕ ಗೀತಾದೇವಿ ಅವರೇ.
0: ಅದು ಬ್ಯಾರೇನ ಐತಿ. ಮುಖ ಹತ್ರ ಬರ್ಲಿ ಅಂದೆ.
1: ಗೊತ್ತಾತು ಗೊತ್ತಾತು. ಅಂದ್ರ ನಾ ಡ್ರಿಂಕ್ಸ್ ಮಾಡಿ ಬಂದೇನಿ ಅಂತ ಸಂಶಯ ನಿಂದು.
0: ಅದ್ ಯಾವ್ದೋ ಡ್ರಿಂಕ್ಸ್ ಬಂದದಂತಲ್ಲ, ಕುಡಿದ್ರು ವಾಸನೆ ಬರ್ಲಾರ್ದಂತದ್ದು. ಕೋಲ್ಡ್ ಡ್ರಿಂಕ್ಸ್ನ್ಯಾಗ ಹಾಕೊಂಡ್ ಕುಡಿತಾರಂತ, ಅದನ್ ಕುಡ್ದಿರೇನ ಮತ್ತ?
1: ಏನ್ ಮಾತಾಡ್ತೀನಿ ನೀನು ಗೀತಾ? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ನನಗ್ ಗೊತ್ತಿಲ್ಲೇನ.
0: ಸುಡ್ಲಿ, ಗೊತ್ತಿದ್ದು ಗೊತ್ತಿದ್ದು ಗಟ ಗಟ ಅಂತ ಕುಡಿತಾವ, ಪುಸ್ ಪುಸ್ ಅಂತ ಸಿಗರೇಟ್ ಸೇತಾವ.
1: ಹಗಲತ್ತು ನೋಡಿದ ಭಾವ್ಯಾಗ ರಾತ್ರಿ ಬೀಳು ಜನ ಅವರು ಕುಡಿದು ಮೊಬೈಲ್ ನೋಡ್ಕೊಂತ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿ ತಾವು ಸಾಯ್ತಾರ, ಅಮಾಯಕರ ಜೀವನ ಅನ್ನೋದ್ ತಗೋತಾರ. ಅವ್ರಿಗೆ ಜ್ಞಾನೋದಯ ಆಗ್ಬೇಕಷ್ಟ. ಆತಲ್ಲ ಇನ್ಮೇಲರ ಗೀತಾದೇವಿ ಅವರೇ, ನಿಮ್ಮ ಅಪ್ಪನೇ ಮೇರೆಗೆ ಈ ಆನಂದರಾವ್ ಕುರ್ಚಿ ಮೇಲೆ ಕುಳಿತುಕೊಳ್ಳಬಹುದೇ?
0: ಆಗಲಿ ಆಗಲಿ ಶ್ರೀ ಆನಂದರಾವ್ ಅವರೇ, ತಾವಿನ್ನು ಆಸನಾರೂಢರಾಗಬಹುದು.
1: ಉಷ್ಯಪ್ಪ, ಥ್ಯಾಂಕ್ ಯು ಮೈ ಸ್ವೀಟ್ ಹಾರ್ಟ್. ಅಂದಂಗ ಗೀತಾ, ನಿನ್ಗೆ ಹೇಳುದ ಮರ್ತಿದ್ದೆ.
0: ನನ್ ಪುಣ್ಯ, ನನ್ನ ಮರಿಲಿಲ್ಲಲ್ಲ. ಹೇಳ್ರಿ ಹೇಳ್ರಿ, ಏನದು?
1: ಇವತ್ತ ನೀ ಡಬ್ಬೆ ಕಟ್ಕೊಟ್ಟ ಪಲಾವ್ ಐತಲ್ಲ, ಅದು ಬಹಳ ಅಂದ್ರೆ ಬಹಳ ರುಚಿ ಇತ್ತ ಗೀತಾ. ತಿನ್ನುವಾಗ ನೀ ಹತ್ರ ಇದ್ದಿದ್ರ ಖರೀನ ನಿನ್ ಕೈಗೆ ಮುತ್ತು ಕೊಟ್ಟು ಬಿಡ್ತಿದ್ನ.
0: ಈ ಮಾತು ಯಾರ್ ಹೇಳಿದ್ದು?
1: ನಾನು ಹೇಳಕತ್ತೇನಲ್ಲ.
0: ಮನಿಗೆ ಹೋಗಿ ನಿಮ್ ಹೆಂಡತಿಗೆ ಹಿಂಗ ಹೇಳ್ರಿ ಅಂತ ಯಾರ್ ಹೇಳಿದ್ದು?
1: ಗೀತಾ, ನೀ ಮಾಡಿದ ಅಡಿಗೆ ನಾ ಹಿಂದ ಎಂದು ಹೊಗಳೇ ಇಲ್ಲನ.
0: ಕೈಗೆ ಮುತ್ತು ಕೊಡೋ ಮಟ್ಟಕ್ಕ ಎಂದೂ ಹೋಗ್ಲಿಲ್ಲ.
1: ಗೀತಾ, ನಿನ್ ಹೆಂಗ ತಿಳಿಸಿ ಹೇಳೋದು ಅಂತಾನೆ? ನಿನ್ ಅಂಬೋನೋರ ಏನು ಹೇಳ್ಬಿಡು. ಡೌಟ್ ಪಡುವಂತದ್ದು ಈ ತರ ಏನೈತಿ?
0: ಅದು ಬ್ಯಾರೇನ ಐತಿ. ಅದ ನನ್ ಡೌಟಿಗೆ ಕಾರಣ ಅಂತ.
1: ಅಲ್ಲ ಗೀತಾ, ಇಷ್ಟು ದಿನ ನಿನ್ ಜೊತೆ ಬಾಳೆ ಮಾಡೇನಿ, ಬದುಕು ಮಾಡೇನಿ, ನಿನ್ ಕೈ ರುಚಿ ನನಗ್ ತಿಳಿಯಂಗಿಲ್ಲನ?
0: ಪಕ್ಕದ ಮನೆ ಪದ್ಮಾಳ ಕೈ ರುಚಿ ನಮ್ಮ ಶ್ರೀ ಆನಂದ್ ಅವರಿಗೆ ಯಾವಾಗಿಂದ ತಿಳಿಲಿಕ್ ಶುರು ಆಗ್ಯದ? ಯಾಕೆ ಗಾಬರಿ ಆದ್ರಿ ಸಾಹೇಬ್ರ?
1: ಮತ್ ಗಾಬರಿ ಆಗ್ಲಾರ್ದ ಏನ್ ಮಾಡ್ತಾರ?
0: ಇವತ್ತ ನಾ ಪಲಾವ್ ಮಾಡೇ ಇಲ್ಲ.
1: ಹೌದಾ?
0: ಅದು ಪಕ್ಕದ ಮನೆ ಪದ್ಮ ಮಾಡಿದ್ದು, ಅದನ್ನ ನಾ ನಿಮಗ್ ಕಟ್ಕೊಟ್ಟಿದ್ದೆ.
1: ನನಗೇನು ಗೊತ್ತದು?
0: ಹೇಳ್ರಿ ಹೇಳ್ರಿ, ಈಗ ಯಾರ ಕೈಗೆ ಮುತ್ ಕೊಡ್ಬೇಕು ಅಂತ ಅನಿಸ್ತದ?
1: ಅಲ್ಲ ಗೀತಾ, ಇದ ನಾ ಬುದ್ಧಿಪೂರ್ವಕ ಮಾಡಿದ ತಪ್ಪೇನು? ಇಷ್ಟ್ಯಾಕ ನೀ ನನಗ ಚುಚ್ಚಿ ಚುಚ್ಚಿ ಚುಚ್ಚಿ ಕೊಲ್ಲಾಗತ್ತಿ?
0: ತಡ್ರಿ ತಡ್ರಿ, ಆ ಡಬ್ಬಿ ತರ್ರಿ. ಇಲ್ಲೇ
1: ಯಾ ಡಬ್ಬಿ?
0: ಹಾ, ಮುಂಜಾನೆ ಕೈಗೆ ಮುತ್ತು ಕೊಡುವಷ್ಟು ರುಚಿ ಇರೋ ಪಲಾವ್ ಕಟ್ಕೊಟ್ಟಿದ್ನಲ್ಲ, ಆ ಡಬ್ಬಿ
1: ಅಲ್ಲೇ ಐತಿ ನೋಡು. ತಗೋ ನೋಡ್ಕೋ.
2: ಹಾ, ಇದ ಡಬ್ಬಿ ದಿನ ಹಂಗ ತರೋರು ಇವತ್ತ ತೊಳ್ಕೊಂಡು ತಂದಾರ. ಅದು ಲಕ ಲಕ ಹೊಳೆಯೋ ಹಂಗ ತೊಳ್ದಾರ. ಹಾ, ಇದೇನಿದು?

0: ಏನು
1: ಇದ್ ಯಾರ್ದು ಒಂದೇ?
0: ಯಾವ್ದು?
1: ಡಬ್ಬ್ಯಾಗ ಉದ್ದನ್ ಕೂದ್ಲದ ಅಲ್ಲ, ಯಾರ್ದದು? ಅಕ್ಕಿ ಹೆಸರೇನು ಒಂದೇ?
0: ಗೀತಾ, ಖರೇನ ನಿನ್ ತಲೆ ಸರಿ ಇಲ್ಲ ನೋಡು.
1: ಮಿಸ್ಟರ್ ಆನಂದ್ ರಾವ್, ದಾರಿ ತಪ್ಪಿಸ್ಬೇಡ್ರಿ ನೀವು. ಡಬ್ಬ್ಯಾಗಿದ್ದ ಕೂದ್ಲ ಯಾರ್ದು ಅಂತ ಹೇಳ್ರಿ ಮೊದ್ಲ.
0: ಡಬ್ಬ್ಯಾಗ ಉದ್ದನ್ ಕೂದ್ಲ ಇದೆ?
1: ಹ್ಮ್,
0: ಇದ್ರ ಇದ್ದಿರ್ಬೋದು. ಅದಕ್ಕೆ ನಾ ಏನ್ ಮಾಡ್ಬೇಕು?
1: ಈಗ ಮಾಡಿದ್ದ ಸಾಕು. ಆಫೀಸ್ನಾಗ ಊಟ ಮಾಡುವಾಗ ಯಾರ ಜೊತಿಲ್ ಅಲ್ಲೇ ಹೊಡಿಲಿಕ್ಕೆ ಹತ್ತಿದ್ರಿ?
0: ಗೀತಾ, ಆಫೀಸಿಗೆ ನಾನು ಕೆಲಸ ಮಾಡಕ್ ಹೋಗ್ತೇನೆ, ಲಲ್ಲೇ ಹೊಡಿಲಿಕ್ಕಲ್ಲ. ಅಷ್ಟಕ್ಕೂ ನಮ್ಮ ಬಾಸ್ ಸುಮ್ನೆ ಇರ್ತಾರೇನು? ಮೊನ್ನೆ ಸ್ವಲ್ಪ ಮಾತಾಡಿದ್ದಕ್ಕ ದೊಡ್ಡ ಮೆಮ್ಮ ಕೊಟ್ಟಾರ.
2: ಓಹೋ, ಈಗಾಗ್ಲೇ ನನ್ನ ಪತಿ ರಾಯರಿಗೆ ಮೆಮೋನು ಇಶ್ಯೂ ಆಗ್ಯದ.
0: ಮೆಮೋ ಇಶ್ಯೂ ಆಗಿದ್ದು ನನಗಲ್ಲ ಗೀತಾ, ನನ್ನ ಕಲೀಗ ಕೃಷ್ಣಪ್ಪಗ.
1: ಯಾರಿಗೆ ಮೆಮೋ ಇಶ್ಯೂ ಆಗ್ಲಿ, ಅದ್ರ ಕೊಡ್ವಿ ನನಗ್ಯಾಕ? ಈ ಉದ್ದನ್ ಕೂದ್ಲ ಡಬ್ಬ್ಯಾಗ ಹೆಂಗ್ ಬಂತು ಅಂತ ಹೇಳ್ರಿ.
0: ಪಲಾವ್ ಮಾಡಿದ್ ಯಾರು ಹೇಳಿಗಿತ್ತ?
1: ಪಕ್ಕದ ಮನೆ ಪದ್ಮ.
0: ಹಂಗಾದ್ರೆ ಕೂದ್ಲು ಅಕ್ಕಿದೇ ಇರಬೇಕು.
1: ಏನ್ರಿ, ಪದ್ಮ ಯುರೋಪಿಯನ್ ಸ್ಟೈಲ್ ಹೆಣ್ಮಗಳು, ಬಾಯ್ ಕಟ್ ಮಾಡ್ಕೊಂಡಾಳ, ಅಕ್ಕಿಗೆ ಉದ್ದನ್ ಕೂದ್ಲ ಇಲ್ಲ.
0: ಅಯ್ಯೋ ದೇವ್ರ, ಇದೇನ್ ಪಡಿಪಾಟ್ಲು ಮರಾಯ. ಗೀತಾ, ಒಂದು ಮಾತು ಕ್ಲಿಯರ್ ಆಗಿ ಹೇಳ್ತಾನೆ ಕೇಳು.
1: ಏನು?
0: ನೀ ನಾಳೆಯಿಂದ ನನಗೆ ಡಬ್ಬಿ ಕಟ್ಟುವುದು ಬ್ಯಾಡ ಅಂದ್ರೆ ಬ್ಯಾಡ ಬ್ಯಾಡ ಬ್ಯಾಡ ಬ್ಯಾಡ.
1: ಹ್ಞೂನ್ರಿ, ನನಗ್ ಗೊತ್ತಾಯಿತ್ತು ನೀವು ಇದ ಪ್ಲಾನ್ ಮಾಡ್ತೀರಿ ಅಂತ. ಡಬ್ಬಿ ಕಟ್ಟದಿದ್ರ ನಿಮಗ ಇನ್ನೂ ಸರಳ ಆತಲ್ಲ, ಹೌದಿಲ್ಲ?
0: ಎದಕ್ ಸರಳ ಆತು?
1: ಅದ ಅಕ್ಕಿ ಜೊತೆ ಹೋಟೆಲಿಗೆ ಹೋಗಿ ಪಂಟ್ ಹೊಡ್ಕೋತ ತಿಂದು ಮಜಾ ಮಾಡ್ಲಿಕ್ಕೆ.
0: ಸಾಕಿನ್ ಬಾಯಿ ಮುಚ್ಚು, ನನಗ ಸಿಟ್ಟು ಬಂತಂದ್ರ ನಾ ಮನುಷ್ಯನಲ್ಲ ನೋಡು. ಹಿಂಗ ಒಂದ ಸಮನ ನೀ ಕಿಟಿ ಕಿಟಿ ಕೊಟ್ರ ನಾ ಮನಿ ಬಿಟ್ಟು ಹಿಮಾಲಯದ ಕಡೆ ಹೊಕ್ಕನ್ ನೋಡು ಮತ್ತ.
1: ನಾ ಅನ್ಕೊಂಡಿದ್ದೆ ನೀವು ಹಿಂಗ ಮಾಡ್ತೀರಿ ಅಂತ. ಒಬ್ರ ಯಾಕ, ಜೊತೆಗೆ ಅಕ್ಕಿನೂ ಕರ್ಕೊಂಡ ನಾ ಓಡಿ ಹೋಗ್ರಿ.
0: ಗೀತಾ,
1: ಅಯ್ಯಯ್ಯಪ್ಪ, ಬಂಗಾರದಂತ ಹುಡುಗಂತ ಹೇಳಿ ನನ್ ಇವ್ರಿಗೆ ಕೊಟ್ಟು ಮದ್ವೆ ಮಾಡಿದ್ರಲ್ರಿ ಅಪ್ಪ.
0: ಗೀತಾ, ಏಯ್ ನಿಲ್ಲಸ, ಅಳುದು ನಿಲ್ಲಸ.
1: ನಾ ಏನಿದ್ದೀನಿ ಇಷ್ಟಕ್ಕ ಬಿಡುದಿಲ್ಲ.
0: ಏನ್ ಮಾಡ್ತಿ?
1: ಹೇಳ್ತೀನಿ, ಹೇಳೇ ಹೇಳ್ತೀನಿ.
0: ಹೇಳ, ಯಾರ ಮುಂದೆ ಹೇಳ್ತಿ ಹೇಳೋಗು. ನೀ ಹಿಂಗ ಸಡ್ಲ್ ಬಿಟ್ರ ಸಂದ್ಕಾನ್ ನುಂಗಿದ್ರಂತಲ್ಲ, ಹಂಗಾತು. ನಾವು ಗ್ವಾಡಿ ಬರೋತನಕ ಸರಿತೇವಿ, ಮತ್ತ ದಬ್ಬಿದ್ರ ಹೊಳ್ ನಿಂತು ಹೊಳ್ಳಿ ಮತ್ತ ಮುಕ್ಕರ್ಸಿ ಬೀಳುವಂಗ ನೋಗ್ತೇವ ನೋಡು. ಮತ್ತ
1: ಸಾಕ್ ಬಾಯ್ ಮುಚ್ಚ್ರಿ, ಈ ಒಣಾಟಬ್ರು ನನ್ನ ಮುಂದೆ ನಡೆಯೋದಿಲ್ಲ ನಡೆಯೋದಿಲ್ಲ ಅಂದೆ. ನಮ್ಮಅಪ್ಪನು ಫೇಮಸ್ ವಕೀಲ್ ಇದ್ದಾರ, ಸ್ವಲ್ಪ ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತಾಡ್ರಿ, ತಿಳಿತಿಲ್ಲೋ?
0: ನಿಮ್ಮಅಪ್ಪಂದು ಜಂಬಾ ಕೊಚ್ಚಕ್ ಹೋಗ್ಬೇಡ, ನಾನು ಹೆದರುದಿಲ್ಲ.
1: ಅಲ್ಲ, ನಮ್ಮಅಪ್ಪಗ್ ಹೆಂಗೆಲ್ಲ ಮಾತಾಡ್ತೀರಿ ನೀವು? ಹೆಣ್ಣು ಕೊಟ್ಟ ಮಾವ ಅಂದ್ರ ಕಣ್ಣು ಕೊಟ್ಟ ದೇವ್ರು ಅಂತ ತಿಳ್ಕೊಂಡಿನಿ ಅಂತ ಅಂತಿದ್ರಿ.
0: ಇಷ್ಟು ದಿನ ಅಂತಿದ್ದೆ ಗೀತಾ, ಇನ್ ಮೇಲೆ ಅನ್ನೋದಿಲ್ಲ ನೋಡ ನಾನು.
1: ಯಾಕ ಅಂಥದ್ದೇನ್ ಕಾರಣ ಐತಿ?
0: ಅದು ಬ್ಯಾರೇನೆ ಐತಿ. ಗೀತಾ, ನಿನ್ ಮೊಬೈಲು ಒಂದೇ ಸಮನ ಬಡ್ಕೊಳಕ್ ಹತ್ತದ್ ನೋಡು, ಯಾರ್ದದ ನೋಡು ಮೊದಲು, ಅದನ್ನ ನೋಡು.
1: ನನ್ ಗೆಳ್ತಿದ್ರಿ, ನೀವು ಕೈಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ರಿ, ನಾ ನಿಮ್ಗ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ.
0: ನಾ ಹೋಗುದಿಲ್ಲ ನೋಡ.
1: ಹೋಗುದಿಲ್ಲ ಅಂದ್ರ ಬಿಡ್ರಿ, ನಾನು ಅಡಿಗೆ ಮನೆಗೆ ಹೋಗ್ತೀನಿ.
0: ಯಾಕೋ ನಮ್ಮಾಕಿ ಮಾತಾಡೋ ಸೂರಿನ ಪಟ್ಟಿನ ಏಕ್ದಮ್ ಬದ್ಲಾತಲ್ಲ, ಈಕಿ ಯಾರ ಜೊತೆ ಏನ್ ಮಾತಾಡ್ತಾಳ ಅಂತ ನಾನು ಕದ್ದು ಕೇಳೇ ಬಿಡ್ತೇನೆ.
1: ಹಲೋ, ನಮಸ್ಕಾರ ರೀ ಪ್ಯಾಕೇಜ್ ಬಾಬಾ. ಹಾ ಹೇಳ್ರಿ. ಹ್ಞೂ, ನೀವು ಒಂದನೇ ಪ್ಯಾಕೇಜ್ನಾಗ ಹೇಳಿದ ಹಂಗ ಮಾಡ್ಲಿಕ್ಕೆ ಹತ್ತೀನಿ. ಹಾ ಹೌದ್ರಿ, ನೀವು ಹೇಳಿದ್ದು ನೂರಕ್ ನೂರ್ ಖರೆ ಅದ ನೋಡ್ರಿ, ನನಗೂ ಖಾತ್ರಿ ಆಗ್ಯದ. ಹ್ಞೂ, ಏನ್ರಿ ಶಾಂತಿ ಹೋಮ ಮಾಡ್ಲಿಕ್ಕೆ ಮನೆಗೆ ಬರ್ತೀರಿ? ಹ್ಞೂ ಹ್ಞೂ, ನಮ್ಮ ಮನೆಯವರು ಊರಾಗಿಲ್ದಾಗ ಸುಂದ್ರಮ್ಮನ ಹತ್ರ ಹೇಳಿ ಕಳಿಸ್ತೀನ್ರಿ, ಆಗ ಬರುವಂತ್ರಿ. ಆಗ್ಲಿರಿ ಆಗ್ಲಿರಿ, ಆಯ್ತ್ರಿ ಆಯ್ತ್ರಿ. ನಮಸ್ಕಾರ ರೀ ಬಾಬಾ, ನಮಸ್ಕಾರ ರೀ.
0: ಯಾರಿವ ಪ್ಯಾಕೇಜ್ ಬಾಬಾ? ಓಹೋ, ಈಗ ತಿಳಿತು. ವಾಟ್ಸಪ್ ಗ್ರೂಪಿನಾಗ ಇವನ್ ಬಗ್ಗೆ ಓದಿದ್ದೆ. ನಾ ಅನ್ಕೊಂಡಿದ್ದ ಒಂದು, ಇದು ಆಗಿದ್ದ ಒಂದು, ಅದು ಬ್ಯಾರೇನ ಐತಿ. ನಮ್ಮ ಮನೆ ಕೆಲಸ ಮಾಡೋ

0: ಸುಂದರಮ್ಮ, ಈ ಪ್ಯಾಕೇಜ್ ಬಾಬಾನ ಏಜೆಂಟ್ ಅದಾಳ, ಆಕಿಗೆ ನಾ ವಸೂಲಿ ಹಚ್ಚಿದ್ರ ಇದ್ದಕ್ಕಿ ಕತ್ತು ತಿಳಿಬಹುದು.
1: ಓಂ ಪ್ರೇತಾದಿ ಪಿಶಾಚಾದಿ ಏಕಾಧಿಕ ವೀಹಿಕ ಚತುರ್ಧಿಕ ಫಟಾಫಟ್ ಸ್ವಾಹ ಜಟ ಜಟ್ ಸ್ವಾಹ ಮುಚ ಮುಚ ಸ್ವಾಹ ಕಚಿ ಪಿಚಿ ಸ್ವಾಹ.
0: ಗುರುಗಳೇ ಅಡ್ಡ ಬಿದ್ದೆ ನಿಮಗೆ.
2: ವತ್ಸ ನಿನ್ನ ಮೆಸೇಜ್ ಓದೇನಿ, ನಿನ್ನ ಸಮಸ್ಯೆ ಏನಂತ ನಂಗೆ ತಿಳಿದದ.
0: ಓದಿರಿ ಗುರುಗಳೇ.
2: ತಿಳಿತ್ ನನಗ, ನಿಂದು ಎರಡನೇ ಪ್ಯಾಕೇಜ್ ಸಮಸ್ಯೆ ಅದ.
0: ಹಿಂಗಂತೀರಿ ಗುರುಗಳ ಒಟ್ಟಿನ ಮ್ಯಾಗ ನೀವ ನನಗ ಮಾರ್ಗದರ್ಶನ ಮಾಡ್ಬೇಕು, ನನಗ ಬಹಳ ತ್ರಾಸಾಗಿದ್ರಿ ಗುರುಗಳ.
2: ವತ್ಸ, ಈ ಪ್ಯಾಕೇಜ್ ಬಾಬಾ ಯಾವತ್ತು ನಂಬಿದ ಭಕ್ತರನ್ನ ಕೈ ಬಿಟ್ಟಿಲ್ಲ. ತಗೋ ಈ ಎರಡನೇ ಪ್ಯಾಕೇಜ್ ಉಪಯೋಗಿಸೋಣ. ಹಿಡಿ ಇದನ್ನ
0: ತರಿ.
2: ಇದನ್ನ ಚಾಚು ತಪ್ಪದ ಪಾಲಿಸು, ದೇವಿ ನಿನಗೆ ಒಳ್ಳೇದು ಮಾಡ್ತಾಳ. ಹೋಗಿ ಬಾ.
0: ಸಾಷ್ಟಾಂಗ್ ನಮಸ್ಕಾರ.
3: ಎಲ್ಲಿಗ್ ಹೋಗಿದ್ರಿ?
0: ಆಫೀಸಿಗ್ ಹೋಗಿದ್ದೆ.
3: ಇವತ್ತ ಸಂಡೇ
0: ಗೊತ್ತು,
3: ಆಫೀಸ್ ರಜೆ ಅಂತ ನಂಗೂ ಗೊತ್ತು.
0: ಸಂಡೇ ಆಫೀಸಿಗ್ ಹೋಗ್ಬಾರ್ದಂತ ಏನಾರ ರೂಲ್ಸ್ ಐತೇನ?
3: ಎಂದೂ ಹೋಗ್ದವ್ರು ಇವತ್ ಯಾಕ್ ಹೋಗಿದ್ರಿ ಅಂತ.
0: ಅದು ನನ್ ಮರ್ಜಿನ, ಅದನ್ನೇನ್ ಕೇಳ್ತಿ?
3: ನಾನು ಕೇಳಕಿನ.
0: ಕೇಳ.
3: ಅಲ್ರಿ, ಇವತ್ ಹಿಂಗ್ ಯಾಕ್ ಮಾತಾಡ್ಲಿ ಹತ್ತಿರಿ?
0: ಹೌದ್ ನೋಡ್, ನಾ ಇನ್ಮೇಲೆ ಹಿಂಗ ನೋಡ್, ನಾನು ಏನ್ ಮಾಡಕಿ?
3: ನೀವು ಮೊದ್ಲ ಹಿಂಗ್ ಇರ್ಲಿಲ್ಲ, ಯಾಕೋ ಬದ್ಲಾಗಿರಿ.
0: ಅಲ್ಲ, ಇದ್ದಂಗ ಇರ್ತೇನಂತ ನಾ ಏನ್ ಬಾಂಡ ಬರೆದು ಕೊಟ್ಟಿದ್ನೇನ?
3: ಹಿಂಗ ನೀವು ಮಾತಾಡ್ಲಿಕ್ ಹತ್ತಿಲ್ಲ, ಆಕಿ ಮಾತಾಡಿಸ್ಲಿಕ್ ಹತ್ತಾಳ.
0: ಯಾರೋ
3: ಆಕಿ ಆಫೀಸಿಗ್ ಬಂದಿದ್ಲೇನು?
0: ಹೋ, ಆಕೇನು ಬಂದಿದ್ಲ, ಈಕೇನು ಬಂದಿದ್ಲ.
3: ಅಂದ್ರ ಮ್ಯಾಟ್ನಿ ಶೋ ಪಿಕ್ಚರ್ಗೂ ಹೋಗಿದ್ರೇನು?
0: ಹೌದು ಹೋಗಿದ್ವಿ. ಏನ್ ಆತೀಗ?
3: ಅಯ್ಯೋ, ಏನ ಇವ್ರು ಹಿಂಗ್ ಯಾಕ್ ಮಾಡ್ಲಿಕತ್ತಾರ?
0: ಬಾಯ್ ಮುಚ್ಚಿಂಗ. ಹಿಂಗ ಅತ್ತ ಕಣ್ಣೀರ್ ಹೊಳೆ ಹರಿಸಿ ಬಿಟ್ರ ನಾ ಸುಮ್ನೆ ಆಕಡೆ ಅಂತ ತಿಳ್ಕೊಂಡೇನ? ನೋಡು, ನಿನ್ನ ಬಗ್ಗೆ ನಾ ಕೇಳಕಂತ ನಿಂತಾನಿಲ್ಲಿ.
3: ನನ್ನ ಬಗ್ಗೆ ನೀವೇನ್ ಕೇಳ್ತೀರಿ?
0: ಅಲ್ಲ, ಬೆಕ್ಕು ಕಣ್ ಮುಚ್ಚಿ ಹಾಲು ಕುಡಿದ್ರ ಜಗತ್ತು ನೋಡಿಲ್ಲ ಅಂತಿತ್ತಂತ.
3: ಅಂತದ್ ನಾ ಏನ್ ಮಾಡಿನಿ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಸುತ್ತು ಬಳಸಿ ನೀವು ನನ್ ಮೇಲೆ ಬಂದ್ರಲ್ಲ.
0: ಬರ್ಲಾರ್ದ ಏನ್ ಮಾಡ್ತಾನೆ? ನೀನು ಒಬ್ಬರಿಗೆ ಬೆರಳು ಮಾಡಿ ತೋರಿಸೋ ಮುಂದೆ ನಿನ್ನ ಮೂರು ಬೆರಳು ನಿನ್ ಕಡೆ ಇರ್ತಾವ.
3: ನನಗ ನಿಮ್ ಮಾತಿನ ಅರ್ಥನ ಆಗ್ವಲ್ದು.
0: ಅಲ್ಲ, ನನ್ನ ಮೇಲೆ ಅನುಮಾನ ಪಡ್ತಿ ಅಂತಂದ್ರ ನಿನಗ ಬ್ಯಾರೆ ಎಲ್ಲೋ ಹೆಂಗೋ ಏನೋ
3: ಏನೇನೋ ಅದು ನಿಮ್ ಹುಚ್ಚು ಕಲ್ಪನೆ ಅಷ್ಟ.
0: ಅಲ್ಲ, ಯಾರ್ದೋ ಆಕರ್ಷಣೆ ಆಗಿರ್ಬೇಕು ನಿನಗೂ.
3: ಅದೇನ್ ಹೇಳ್ತೀರಿ ನೀವು? ಏನಂತ ತಿಳ್ಕೊಂಡಿರಿ ನನ್ನ?
0: ನೋಡು, ಪ್ರತಿದಿನ ಬೆಳಿಗ್ಗೆ ಎದ್ದು ಲಘು ಬರ್ರಿ ಲಘು ಬರ್ರಿ ತಾಯಿ ಮಕ್ಕದಂತ ಊಟ ಮಾಡ್ಬಾರ ಅಂತ ಕರಿತಿದ್ದಿಲ್ಲ?
3: ಹೌದು ಕರಿತಿದ್ದೆ.
0: ಗಡಿಬಿಡಿಯೊಳಗ ಡಬ್ಬಿ ಕಟ್ಟಿ ಬ್ಯಾಗ್ನಾಗ ಇಟ್ಟು ನಡ್ರಿ ನಂತ ಹೇಳಿ ಖುಷಿ ಖುಷಿಯಾಗಿ ಕಳಿಸ್ತಿದ್ಯೋ ಇಲ್ಲೋ?
3: ಹೌದು ಕಳಿಸ್ತಿದ್ದೆ.
0: ನನಗಿಲ್ಲದ ಗಡಿಬಿಡಿ ನಿನ್ಗೆ ಯಾಕದು? ಏನ್ ಕಾರಣದಿಂದ ನನ್ನ ಮನೆ ಲಘು ಬಿಡಿಸ್ತಿದ್ ಹೇಳು.
3: ಏನ್ರಿ ಅದು? ನೀವು ಆಫೀಸಿಗೆ ಲೇಟ್ ಆಗಿ ಹೋಗ್ಬಾರ್ದು ಅನ್ನೋದು ಒಂದ ಕಾರಣ.
0: ನೀ ಹೇಳಿದ್ದೆಲ್ಲ ನಂಬಿಡ್ತಾರ ಅಂತ ತಿಳ್ಕೊಂಡೇನು? ಆ ಕಾರಣ ಅಲ್ಲ, ಕಾರಣ ಬ್ಯಾರೇನೆ ಐತಿ.
3: ಏನ್ ಬ್ಯಾರೆ ಐತಿ?
0: ಅಲ್ಲ, ನಾನು ಆ ಕಡೆ ಆಫೀಸಿಗೆ ಹೋದ್ ಕೂಡ್ಲೇ ಯಾರೋ ನಿನ್ನ ಭೇಟಿ ಆಗಕ್ ಬಂದ್ರು ಬಂದಿರಬಹುದು, ಅದಕ್ಕೆ ಗಡಿಬಿಡಿ ಮಾಡ್ತಿದ್ದೇನು ಯಾರಿಗ್ ಗೊತ್ತು?
3: ಅಲ್ರಿ, ಏನೇನೋ ಮಾತಾಡ್ಲಿಕ್ ಹತ್ತಿರಲ್ರಿ.
0: ಎಷ್ಟೊತ್ತಿಗೆ ಮನೆಗ್ ಬರ್ತೀರಿ ಅಂತ ಪದೇ ಪದೇ ಕೇಳ್ತಿದ್ದಲ್ಲ, ಎದಕ್ಕ?
3: ಅಯ್ಯೋ ಹೌದ್ರಿ, ಕೇಳ್ತಿದ್ದೆ. ಏನಾದ್ರೂ ಬಿಸಿ ಬಿಸಿ ತಿಂಡಿ ಮಾಡಿ ನಿಮ್ಮನ್ ಕಾಯ್ಕೋತ ಕೂಡ್ಬೇಕಲ್ಲ, ಅದ್ರ ಸಲುವಾಗಿ ಅಂತ.
0: ಯಾರಿಗ್ ಗೊತ್ತು, ಭೇಟಿ ಆಗಕ್ ಬಂದವ್ರನ್ನ ನಾ ಮನೆಗ್ ಬರೋಕ್ಕಿಂತ ಮೊದಲ ಹೊರಗಾಗ್ಲಿಕ್ ಇದ್ರು ಇರ್ಬೋದು.
3: ಅಯ್ಯೋ ಮಾರಾಯ್ರ, ನಿಮ್ಗ ಯಾಕ್ರಿ ಈ ಸಂಶಯ ಪಿಶಾಚ ಗಂಟ ಬಿತ್ತು?
0: ಗೊತ್ತೈತಲ್ಲ ನಾಟಕ ಗೊತ್ತೈತಿ.
3: ನನಗ ತಲೆ ತಿರುಗದಂಗ ಆಗ್ಲಿಕತ್ತದ.
0: ನಿನಗ ತಲೆ ತಿರುಗ್ತಿರ್ಬಹುದು, ಆದ್ರ ನನಗ ಇಡೀ ಭೂಮಿನ ತಿರುಗದಂಗ ಅನ್ಸ್ಲಿಕತ್ತದ. ನೀನು ದಿನಕ್ ಮೂರ್ನಾಲ್ಕ ಸಲ ಆದ್ರೂ ನನಗ್ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತಿದ್ದೆಲ್ಲ, ಎದಕ್ಕ?
3: ಹೌದ್ರಿ, ಕಾಫಿ ಕುಡಿದ್ರೇನ್ರಿ, ತಿಂಡಿ ತಿಂದ್ರೇನ್ರಿ, ಊಟ ಮಾಡಿದ್ರೇನ್ರಿ ಅಂತ ಕಾಳಜಿ ಮಾಡೋದು ತಪ್ಪೇನ್ರಿ?
0: ನನ್ನ ಮೇಲಿನ ಕಾಳಜಿಗೆ ಅಲ್ಲದು, ನಾ ಆಫೀಸ್ ಒಳಗ ಅದೇನೋ ಇಲ್ಲೋ ಅಂತ ತಿಳ್ಕೊಳಕ್ ಇರ್ಬೇಕು.
3: ನಾನ್ ಯಾಕ್ರಿ ಹಂಗ್ ಮಾಡ್ಲಿ?

0: ಅಲ್ಲ, ಅಕಸ್ಮಾತ್ ನಾ ಆಫೀಸಿಂದ ಲಘು ಬಂದ್ರೆ ನೀವು ರೆಡ್ ಹ್ಯಾಂಡ್ ಆಗಿ ಎಲ್ಲಿ ಸಿಕ್ಬಿಡ್ತೀರೋ ಅನ್ನೋ ಹೆದರಿಕೆ ಇರ್ಬೇಕು ನಿನಗೆ.
1: ರೀ ರೀ ರೀ, ನಿಮಗ್ ಏನೋ ಆಗೇ ಬಿಟ್ಟದ್ರಿ, ನನ್ನ ಮ್ಯಾಲ ಸುಳ್ಳು ಸುಳ್ಳು ಅಪವಾದ ಹೊರಿಸ್ಲಿಕ್ಕತ್ತೀರಿ, ನಾ ಅಂತ ಕೆಲ್ರಿ.
0: ನೋಡ, ಎರಡು ದಿನ ಅಂತ ನಿನ್ನ ತವ್ರ ಮನೆಗೆ ಹೋದಾಕಿ ಎಂಟೆಂಟು ದಿನ ಅಲ್ಲೇ ಎದಕ್ಕಿರ್ತಿ ಹೇಳಿ ನೀನು.
1: ಅಲ್ರಿ, ಬಹಳ ದಿನಕ್ಕೆ ಹೋಗಿರ್ತೀನಿ, ಅಪ್ಪ ಅವನ ಜೊತೆ ಇರ್ಬೇಕಂತ ನನಗ ಆಸೆ ಇರುದಿಲ್ಲ, ಕಾಲೇಜ್ ಗೆಳತ್ಯಾರ ಜೊತೆ ತಿರ್ಗಾಡ್ಬೇಕು ಅಂತನೂ ನನಗ ಅನಿಸ್ತದ್ರಿ.
0: ಗೆಳತ್ಯಾರೋ ಗೆಳೆಯಾರೋ ಯಾರಿಗ ಗೊತ್ತ.
1: ನನಗ

0: ರೀ ಹಾ, ಸಾಯವ್ರು ಬರಾಕ ಹೇಳ್ಯಾರ ಯಾಕಂತ್ರಿ ಕೃಷ್ಣಪ್ಪ? ಏನು ಲಕ್ಷಗಟ್ಟಲೆ ಅಪ್ರ ತಪ್ರ ಮಾಡ್ಯಾರ? ಬ್ರಾಂಚ್ ಆಫೀಸಿಗೆ ಆಡಿಟ್ ಮಾಡಕ್ಕೆ ಹೋಗ್ಬೇಕಂತೆ 3 ದಿನಾನ? ಈಗಿಂದೀಗನ? ಇದೊಂದು ಕಥೀಪ. ಆಯ್ಲು ತೊಗೊಳ್ರಿ ಕೃಷ್ಣಪ್ಪ, ಮತ್ತು ಸಾಹೇಬ್ರು ಹೇಳಾರಂದ ಬರಾಕ ಬೇಕಲ್ಲ. ಬರ್ತಾನೆ, ಬ್ಯಾಗ್ ರೆಡಿ ಮಾಡ್ಕೊಂಡು ಬರ್ತಾನೆ. ಬರ್ತಾನೆ, ಈಗ ಸದ್ಯ ಬರ್ತಾನೆ. ಹಾಂ, ಬರ್ತಾನೆ.
1: ಅಲ್ರಿ, ಅಲ್ಲ 3 ದಿನ ನೀವು ಹೋದ್ರ ನಾ ಒಬ್ಬಕ್ಕೆ ಹೆಂಗೆ ಇರಲಿ ಮನೆಯೊಳಗೆ?
0: ನಾನು ಚೈನಿ ಮಾಡಕ್ ಹೊಂಟಿಲ್ಲ, ಆಫೀಸ್ ಕೆಲಸ ಕೊಂಟೇನಿ. ಹೋಗ್ಲಿಲ್ಲ ಅಂದ್ರೆ ನೌಕರಿ ಹೋಗ್ತದ ನೋಡು.
1: ಆತು, ಆದ್ರೆ ನೀವಿನ್ನೂ ಊಟನ ಮಾಡಿಲ್ಲಲ್ಲ.
0: ಮನಿ ಊಟ ತಪ್ಪಿದ್ರೆ ಹೋಟೆಲ್ ಊಟನಾಗತಿ, ಏನ್ ಮಾಡೋದು? ಎಲ್ಲ ನಮ್ಮ ಪ್ರಾರಬ್ಧ. ಗಟ್ಟಿಯಾಗಿ ಬಾಗಿಲ ಹಾಕೋ, ನಾ ಹೋಗಿ ಬರ್ತಾನೆ ತಗೋ.
1: ಆತು.
2: ಅಲ್ಲ, ಎಂದೂ ಹಿಂಗ್ ಮಾತಾಡ್ದವ್ರು ಇವತ್ ಯಾಕೆ ಸ್ಟ್ರಾಂಗ್ ಆಗಿ ಮಾತಾಡ್ಲಿಕ್ಕೆ ಹತ್ಯಾರ? ನನ್ನ ಬಾಣ ನನಗ ತಿರುಗು ಬಾಣ, ಹಿಂಗ ಯಾಕಾತು? ಅದಕ್ಕೆ ಇರಬೇಕು. ಪ್ಯಾಕೇಜ್ ಬಾಬಾ ಶಾಂತಿ ಹೋಮ ಮಾಡಿಸ್ಲಿಕ್ಕೆ ಹೇಳಿದ್ದು. ಹೆಂಗೂ ಇವ್ರು 3 ದಿನ ಊರೊಳಗೆ ಇರುವುದಿಲ್ಲ. ಹೌದು ಹೌದು, ಇದ ಒಳ್ಳೆ ಚಾನ್ಸ್ ಬಾಬಾನ ಕರೆಸ್ಲಿಕ್ಕೆ. ಪೂಜಾ ಮಾಡಿಸೇ ಬಿಟ್ರಾತು ಅಂದ್ರ ನಾವು ಆರಾಮಾಗಿರ್ತೀವಿ.

0: ಹಲೋ, ಪ್ಯಾಕೇಜ್ ಬಾಬಾ ಏನ್ರಿ? ಬಾಬಾ ಅವ್ರ, ನಾನ್ ರೀ ಗೀತಾ. ಯಾಕೋ ನಮ್ಮನ್ಯಾಗ ಎಲ್ಲ ಉಲ್ಟಾ ಪಲ್ಟಿ ಆಗ್ಬಿಟ್ಟದ. ಅದೇನೋ ನೀವು ಹೇಳ್ತಿದ್ರಲ್ಲ ಶಾಂತಿ ಹೋಮ ಮಾಡ್ತೀನಿ ಅಂತ ಹೇಳಿ, ಅದನ್ನ ಮಾಡೇ ಬಿಡೋಣಂತ್ರಿ. ನಾಳೆ ನಮ್ಮನೆಗೆ ಬಂದ ಬಿಡ್ರಿ ಬಾಬಾ. ಹಾ ಹಾ, ಆಯ್ತ್ರಿ, ಎಲ್ಲ ಸಾಮಾನು ತಂದಿಟ್ಟಿರ್ತೀನಿ ಬಾಬಾ, ಬರ್ರಿ. ಹಾ, ನಮಸ್ಕಾರ ರೀ.
1: ಈ ಪ್ಯಾಕೇಜ್ ಬಾಬನ ಪ್ಯಾಕೇಜ್ ಫೇಲ್ ಆಗಕ್ ಸಾಧ್ಯನೇ ಇಲ್ಲ, ಎಲ್ಲೋ ಏನೋ ಎಡವಟ್ಟಾಗೈತಿ. ಒಮ್ಮೊಮ್ಮೆ ಪ್ಯಾಕೇಜ್ ಲೀಕ್ಔಟ್ ಆದ್ರೂ ಹಿಂಗಾಗ್ಬಹುದು. ಹಣಿಗೆ ಅಂಜನ ಹಚ್ಕೊಂಡು ನೋಡ್ತೀನಿ. ಹಾಂ, ಹ್ರೀಂ ಹ್ರೀಂ. ಇದೇನಿದು ಆಶ್ಚರ್ಯ! ನನ್ನ ಕಣ್ಣು ನನಗೆ ನಂಬಕ್ಕಾಗ್ಬಾರ್ದು. ಹಾವು ಮುಂಗ್ಸೀಸೆಗಳ ಗುಬ್ಬಿ ಗಡನ್ ನುಂಗ್ತು, ಮಲ ಬ್ಯಾಟ್ರಿ ನಾಯಿ ನುಂಗ್ತು, ಇಲ್ಲಿ ಹುಲಿನ್ ನುಂಗ್ತು. ಹಾ ಹಾ, ಈಗ ತಿಳಿತು ಎದರ ಬದರ. ಅದು ಹಿಂಗಾಗ್ಬೇಕಾಗಿತ್ತು, ಇದು ಹಂಗಾಗ್ಬೇಕಾಗಿತ್ತು. ಆದ್ರ ಅದು ಹೆಂಗೆಂಗೋ ಆಗೈತಿ, ಇದು ಹಿಂಗಾಗೈತೆ ಅಂದ್ಮೇಲೆ ಅದು ಬ್ಯಾರೇನೂ ಐತಿ.
0: ಏನಾತ್ರಿ ಏನಾತ್ರಿ ಪ್ಯಾಕೇಜ್ ಬಾಬಾ?
1: ಹಾ ಹಾ, ವತ್ಸೇ, ಇನ್ನೂ ಏನೂ ಆಗಿಲ್ಲ, ಇನ್ನು ಮೇಲೆ ಆಗುದೈತಿ. ನೀನು ಸ್ನಾನ ಮಾಡಿ ಮಡಿ ಸೀರೆ ಉಟ್ಕೊಂಡ್ ಮೇಲೆನ ನೈವೇದ್ಯ ತಯಾರ ಮಾಡಿ.
0: ಹೌದ್ರಿ ಬಾಬಾ, ಹೌದ್ರಿ.
1: ಮೈ ಮೇಲೆ ಬಂಗಾರದ ಆಭರಣ ಇಲ್ಲ, ಹೌದಿಲ್ಲೋ?
0: ಇಲ್ಲ ಬಾಬಾ.
1: ಯಾಕಂದ್ರ ಧನ ಕನಕ ವಜ್ರ ವೈಡೂರ್ಯಗಳು ನಮಗ ಯಾವಾಗ್ಲೂ ವೈರಿ, ತಪ್ಪಿನೂ ನಾವು ಆ ಕಡೆ ಕಣ್ಣೆತ್ತಿ ನೋಡುದಿಲ್ಲ.
0: ಬಾಬಾ, ನೀವ್ ಹೇಳ್ದಂಗ ಎಲ್ಲ ಆಭರಣ ದುಡ್ಡು ಗಂಟ್ನ ಕಟ್ಟಿ ಪೂಜಾ ಮಾಡ್ಲಿಕ್ಕೆ ನಿಮ್ ಮುಂದ ಇಟ್ಟಿನ್ ನೋಡ್ರಿ ಬಾಬಾ. ಇಟ್ಟಿನಿ.
1: ಈಗ ನಾನು ಮಂತ್ರ ಪಠಿಸಿ ದೇವಿಗೆ ಆಹ್ವಾನ ನೀಡ್ತೀನಿ, ಅವಳು ಬರ್ತಾಳ, ನಿನ್ನ ಸಮಸ್ಯೆಗೆ ಪರಿಹಾರ ನೀಡ್ತಾಳ. ಆಮೇಲೆ ನಿನ್ನ ಈ ಆಭರಣಗಳ ಗಂಟನ್ನ ಎತ್ತುಕೊಂಡು ಭದ್ರವಾಗಿ ತೆಗೆದಿಡು ಅಲ್ಮೇರಾದಾಗ.
0: ಆಯ್ತು ಬಾಬಾ.
1: ಹಾ, ಈಗ ಕಣ್ಣು ಮುಚ್ಚಿ ಧ್ಯಾನ ಮಾಡು, ನಾನು ಹೇಳೋವರೆಗೆ ಕಣ್ಣು ತೆಗೆದೀಯ ಮತ್ತೆ?
0: ಆಗ್ಲಿರಿ ಬಾಬಾ, ನೀವು ಹೇಳ್ದಂಗ ಮಾಡ್ತೀನಿ ಬಾಬಾ.
1: ಓಂ ಪ್ರೇತಾದಿ ಪಿಶಾಚಾದಿ ಏಕಾಧಿಕ ದ್ವಿಹಿಕ ಚತುರ್ಧಿಕ ಫಟಾಫಟ್ ಸ್ವಾಹ ಜಟ ಜಟ್ ಸ್ವಾಹ ಮುಚ್ಚ ಮುಚ್ಚ ಸ್ವಾಹ ಸಚ್ಚಿ ಪಿಚಿ ಸ್ವಾಹ. ದೇವಿ ಬಂದ್ಲು, ದೇವಿ ಬಂದ್ಲು, ಕಣ್ಣು ತೆಗಿಬೇಡ ವತ್ಸೆ, ಕಣ್ಣು ತೆಗಿಬೇಡ, ಕಣ್ಣು ತೆಗಿಲೇಬಾರ್ದು.
2: ನಿಲ್ಲೋ ಏ ಸನ್ಯಾಸಿ, ನಿಲ್ಲೋ. ಗಂಟ್ ಹೊಡ್ಕೊಂಡು ಎಲ್ಲಿ ಓಡಕಿಯೋ ಕಳ್ಳ ಸನ್ಯಾಸಿ, ನಿಲ್ಲ, ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನೀನು ಗೀತಾ, ಏ ಗೀತಾ, ಕಣ್ಣು ತೆಗಿ
1: ಬಿಡ್ರಿ.
2: ಗೀತಾ, ಹಗ್ಗ ತಗೊಂಡ್ ಬರೋಕ್ ಹೋಗ. ಅದು ಬ್ಯಾರೇನ ಐತಿ, ಮೊದಲು ಹಗ್ಗ ಕೊಡಿಲ್ಲ.
1: ಬಿಡ್ರಿ, ನಾನ್ ಬಿಡ್ರಿ.
2: ನೋಡಲ್ಲ ಅವ, ಎಲ್ಲ ತಗೊಂಡು ಓಡ್ ಹೊಂಟನವ.
0: ಬೆಂಕಿ ಹಚ್ಚ, ನಿನಗ್ ಬರಬಾರದ್ರ ಹೋಗ್ ಬರ. ಅಲ್ಲ, ಕಡಿಯ ಗಂಡ ಹೆಂಡತಿ ನಡುವ ಜಗಳ
2: ಹಚ್ಚಿ ಮೋಸಗಾರ. ಅಲ್ಲೋ, ಹಿಂಗ ಪ್ಯಾಕೇಜ್ ಉಪದೇಶ ಅಂತ ಎಷ್ಟು

0: ರೀ,
1: ಹೇಳು ಹೇಳು.
0: ನಿಮ್ಮನ್ನ ಭಾಳ ಗೋಳಾಡಿಸ್ಬಿಟ್ಟಿರಿ, ನನ್ನ ತಪ್ಪಾತ್ರಿ, ಕ್ಷಮಿಸ್ಬಿಡ್ರಿ ಪ್ಲೀಸ್.
1: ಗೀತಾ, ನಾನು ನಿನಗೆ ಅನ್ನಬಾರದ ಮಾತಂದು ನಿನ್ನ ಮನಸ್ಸು ನೋಯಿಸಿಬಿಟ್ಟೆ, ನೀನು ನನ್ನ ಕ್ಷಮಿಸಲ್ಲ.
0: ಅಲ್ರಿ, ಮತ್ತ ನೀವು ಆಫೀಸಿನ ಕೆಲಸದ ಮ್ಯಾಲ ಟೂರಿಗೆ ಅಂತ?
1: ಗೀತಾ, ಅದು ನಾನು ಮತ್ತು ಕೃಷ್ಣಪ್ಪ ಸೇರಿ ಮಾಡಿದ ನಾಟಕ.
0: ಅಯ್ಯೋ,
1: ನೀನು ಸೋಷಿಯಲ್ ಮೀಡಿಯಾದಾಗ ಜಾಹೀರಾತ್ ನೋಡಿ ಆ ಪ್ಯಾಕೇಜ್ ಬಾಬನ್ ಜಾಲದೊಳಗೆ ಸಿಕ್ಕಿದ್ದಿ, ಅದು ಗೊತ್ತಾಗಿತ್ತು. ಆಮೇಲೆ ನಿನಗ್ ಬುದ್ಧಿ ಕಲ್ಸಾಕ ನಾನು ಅವನು ಎರಡನೇ ಪ್ಯಾಕೇಜ್ ತಗೊಂಡಿದ್ದೆ.
0: ಅಲ್ಲ, ನಿಮಗೂ ಪ್ಯಾಕೇಜ್ ಕೊಟ್ಟಿದ್ನಾ? ಮನಿ ಹಾಳ.
1: ಹೌದು, ಅವ ವಿಷಘಾತಕ ಅಂತ ಆಮೇಲೆ ತಿಳಿತು. ಅದಕ್ಕ ಆಫೀಸ್ ಟೂರಿನ ನಾಟಕ ಸಿದ್ಧ ಮಾಡಿ ಬಲಿ ಬೀಸಿದೀವಿ. ಕಳ್ಳ ಹೆಂಗ್ ಸಿಕ್ ಬಿದ್ದ ನೋಡ.
0: ಅಯ್ಯಯ್ಯಪ್ಪ, ದೊಡ್ಡ ಅನಾಹುತದಿಂದ ತಪ್ಪಿಸಿದ್ರಿ ನೋಡ್ರಿ ನೀವು.
1: ಹೌದು ಮತ್ತ. ಅಲ್ಲ, ಮನುಷ್ಯ ಎಂತೆಂತ ಎಲ್ಲ ಕುತಂತ್ರ ಮಾಡ್ತಾನಂತ.
0: ಹೌದ್ರಿ.
1: ಅಲ್ಲ, ನಾವು ಹೆಂಗ ಮೋಸ ಹೋಗ್ಬಿಡ್ತಿದ್ವಿ, ಇನ್ನೊಂದು ಕ್ಷಣದೊಳಗೆ ನಮ್ಮ ಮನೆತನನ ಮುಳುಗಿ ಹೋಗಿತ್ತ. ಗೀತಾ,
0: ದುರಾದೃಷ್ಟ ನೋಡ್ರಿ ಇದು.
1: ನಮ್ಮ ದುರಾದೃಷ್ಟ ಅಂತ ಹೇಳಿ ಬೆಂಕಿಯೊಳಗೆ ಹಾರಿದ್ರೆ ಅದು ಸುಡದ ಬಿಡ್ತೈತೇನ?
0: ಖರೆ ಐತಿ.
1: ಒಟ್ಟಿನ ಮ್ಯಾಲ ನಾವು ಹುಷಾರಿರ್ಬೇಕಷ್ಟೇ. ಈಗ ಈ ಸೋಷಿಯಲ್ ಮೀಡಿಯಾದಾಗ 108 ಬರ್ತಿರ್ತಾವ ಗೀತಾ.
0: ಹೌದ್ರಿ.
1: ನಾವು ಅದು ಸುಳ್ಳು ಖರೇನು ಅಂತ ತಿಳ್ಕೊಳ್ಬೇಕು, ಅದನ್ನ ಒರಿಗಚ್ಚಿ ನೋಡ್ಬೇಕು ನಾವು.
0: ಖರೇತ್ ನೀವು ಹೇಳೋದು. ನಾವು ಬಹಳ ಹುಷಾರಾಗಿ ಜೀವನ ಸಾಗಿಸ್ಬೇಕು
1: ಗೀತಾ. ಜೀವನ ಒಂದು ಹಾಡಿದ್ದಂಗ.
0: ಹೌದೌದು.
1: ದೇವರು ಪದಗಳನ್ನ ಜೋಡಿಸ್ತಾನ, ಅದನ್ನ ಹಾಡೋ ಧಾಟಿ ಮಾತ್ರ ನಮ್ದ.
0: ಹೌದು, ಖರೇತಿ.
1: ಶ್ರುತಿ ಹಿಡಿದು ಹಾಡಿದ್ರೆ ಇಂಪು, ಅಪಶ್ರುತಿಯಲ್ಲಿ ಹಾಡಿದ್ರೆ
0: ಕರ್ಕಶ. ಜೀವನ ಅನ್ನೋದು ನೀರ್ ಮ್ಯಾಲಿನ ಗುಳ್ಳಿ ಅಂತ ದಾಸರನು ಹಾಡ್ಯಾರ.
1: ಹೌದ ಗೀತಾ. ನಮ್ಮ ಸಂಸಾರ ಆನಂದ ಸಾಗರ ಆಗ್ಬೇಕು ವಿನ ಕಣ್ಣೀರ್ ಸಾಗರ ಆಗ್ಬಾರ್ದು ನೋಡು.
0: ಖರೇತಿ.
1: ವೈಷಮ್ಯ, ವೈಮನಸ್ಸು, ಅನುಮಾನ, ದುರಾಸೆಯೊಳಗ ಮತ್ತ ಬಿರುಕುಗೊಂಡ ಪ್ರಪಂಚದೊಳಗ ಬಾಳೋದು ಜೀವನ ಅಲ್ಲ.
0: ಅದು ಬ್ಯಾರೇನ ಐತಿ. ವರಕವಿಗಳ ಸಾಲಿನೊಳಗ ಹೇಳ್ಬೇಕಂದ್ರ,
1: ಓಹೋ, ರಸವೇ ಜನನ
0: ವಿರಸಮರಣ,
1: ಸಮರಸವೇ ಜೀವನ.
2: ಅದು ಬ್ಯಾರೇನಾ ಐತಿ ನಾಟಕ ಕೇಳಿದಿರಿ. ರಚನೆ ಸೋಮಶೇಖರ್ ಜಾಡರ್. ಪಾತ್ರ ಪರಿಚಯ: ಆನಂದ್ ಡಾಕ್ಟರ್ ಬಸು ಬೇವಿನಗಿಡದ್, ಪ್ಯಾಕೇಜ್ ಬಾಬಾ ಶರಣಬಸವ ಚೋಳಿನ್, ಗೀತಾಳ ಪಾತ್ರ ವಹಿಸಿ ನಿರ್ದೇಶಿಸಿ ನಾಟಕವನ್ನು ನಿರ್ಮಾಣ ಮಾಡಿದವರು ಸುರೇಖಾ ಸುರೇಶ್.

ಆಕಾಶವಾಣಿ ಧಾರವಾಡ. ಈಗ ಶಂಕರ್ ಎಲ್ ಭಟ್ ಅವರಿಂದ ದ್ರೌಪದಿ ಭಕ್ತಿ ಕೀರ್ತನೆ ಕೇಳೋಣ. ಸಾಥ್ ನೀಡಿದ್ದಾರೆ ಶಂಕರ್ ಟಿ ಕವಾಡಿ ವಯಲಿನ್, ಶಶಿಕಾಂತ್ ಕುಲಕರ್ಣಿ ತಬಲಾ.

ಭಕ್ತಿಯಿಂದ ನನ್ನನ್ನೇ ಭಜಿಸುತ್ತಾರೋ. ಅಂತಹ ಎಲ್ಲ ಭಕ್ತರ ಯೋಗಕ್ಷೇಮವನ್ನು ತಾನೇ ನಿರ್ವಹಿಸುತ್ತೇನೆ ಎಂಬುದಾಗಿ ಭಗವಾನ್ ಶ್ರೀಕೃಷ್ಣ ಅಪ್ಪಣೆ ಕೊಡಿಸಿದ್ದಾನೆ. ಈ ಒಂದು ಪೂರ್ಣವಾದ ಸತ್ಯವನ್ನು ಲೋಕಕ್ಕೆ ತೋರಿಸುವುದಕ್ಕೋಸ್ಕರವಾಗಿ ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಉಪವರ್ಣನೆ ಮಾಡಿದರು ಜ್ಞಾನಿಗಳು. ಅಂತಹ ಕಥೆಗಳಲ್ಲಿ ಮಹಾಭಾರತದಲ್ಲಿ ಅಂತರ್ಗತವಾಗಿ ಬಂದ ದ್ರೌಪದಿಯ ಭಕ್ತಿ ಎಂಬಂತಹ ಒಂದು ಪುಟ್ಟ ಕಥಾನಕವನ್ನು ಸಮಯ ಮಿತಿಯಲ್ಲಿ ನಾವಿವತ್ತು

ದುಷ್ಟನಾದಂತಹ ದುರ್ಯೋಧನನ ವಂಚನೆಯ ಸಂಚಿಗೆ ಬಲಿಯಾದಂತಹ ಪಾಂಡವರು ಕಪಟದ್ಯೂತದಲ್ಲಿ ಪರಾಜಯವನ್ನು ಹೊಂದಿ ಸೋಲನ್ನು ಅನುಭವಿಸಿ ತತ್ತರಿಸಿ ಹೋಗಿದ್ದಾರೆ. ಪೂರ್ವದಲ್ಲಿಯೇ ಆಡಿದಂತಹ ಮಾತಿಗೆ ಅನುಗುಣವಾಗಿ ಸೋತಂತಹ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕು ಎನ್ನುವಂತಹ ಆ ಷರತ್ತಿಗೆ ಅನುಗುಣವಾಗಿ ಧರ್ಮರಾಜ ತನ್ನ ಪತ್ನಿಯಾದ ದ್ರೌಪದೀ ದೇವಿ ಮತ್ತು ಎಲ್ಲ ಸಹೋದರರಿಂದ ಒಡಗೂಡಿ ಕಾಡಿಗೆ ತೆರಳಿದ್ದಾನೆ. ವಿಧಿಯ ವಿಚಿತ್ರ ವಿಲಾಸವೋ ಎಂಬಂತೆ ನಾಡಿನಲ್ಲಿ ಅರಸರಾಗಬೇಕಾದಂತಹ ರಾಜಕುಮಾರರು ಪಾಂಡವರು ಕಾಡಾಡಿಗಳಾದರು. ಧರ್ಮರಾಜನಲ್ಲಿ ವಿಶೇಷವಾದಂತಹ ಪ್ರೀತಿಯನ್ನು ಆದರವನ್ನು ಹೊಂದಿದ ಅನೇಕ ವಿಪ್ರೋತ್ತಮರು, ಜ್ಞಾನಿಗಳು, ಸಜ್ಜನರು, ಪುರಜನರು ಆತನನ್ನೇ ಅನುಸರಿಸಿ ಅಡವಿಗೆ ಆಗಮಿಸಿದ್ದಾರಂತೆ. ಇಷ್ಟೊಂದು ಜನ ಅತಿಥಿಗಳಿಗೆ ತನ್ನನ್ನು ಆಶ್ರಯಿಸಿ ಬಂದಂತಹ ಈ ಎಲ್ಲರಿಗೆ ಆಹಾರವನ್ನು ಹೇಗೆ ತಾನೇ ಪೂರೈಸುವುದು ಎನ್ನುವುದಾಗಿ ಧರ್ಮರಾಜನಿಗೆ ಮಹತ್ತರವಾದ ಚಿಂತೆ ತಲೆದೋರಿದೆ. ಆಗ ಪಾಂಡವರ ಪುರೋಹಿತ ಶ್ರೇಷ್ಠರಾದಂತಹ ಧೌಮ್ಯ ಮಹರ್ಷಿಗಳು ಒಂದು ಸೂಚನೆಯನ್ನು ಕೊಟ್ಟು ಸಲಹೆ ಕೊಟ್ಟಿದ್ದಾರೆ. ಧರ್ಮಜ, ಈ ದುರಂತದ ಚಿಂತೆ ಬೇಡಲೆ, ದ್ವಾದಶಾತ್ಮನ ಭಜಿಸಿದ

0: ಅಮೋಘವಾದ ಭಕ್ತಿಯಿಂದ ಸೂರ್ಯನನ್ನು ಉದ್ದೇಶಿಸಿ ತಪಸ್ಸನ್ನು ಆಚರಿಸಿದ. ಧರ್ಮರಾಜನ ಅತ್ಯುಗ್ರವಾದಂತಹ ತಪಸ್ಸಿಗೆ ಮೆಚ್ಚಿದಂತಹ ಭಗವಾನ್ ಸೂರ್ಯದೇವ ತನ್ನ ಅನನ್ಯವಾದಂತಹ ಅದ್ಭುತವಾದಂತಹ ರೂಪದಿಂದ ಪ್ರಕಟಗೊಳ್ಳುತ್ತಾನೆ. ಅವನನ್ನು ಅನುಗ್ರಹಿಸಿದನಂತೆ.
1: ಗೃಣೇಶ್ವ ಪಿಠರಂ ತಾಮ್ರಂ ಮಯಾ ದತ್ತಂ ನರಾಧಿಪ.
0: ಧರ್ಮದ, ಈ ಪಾತ್ರೆಯನ್ನು ಸ್ವೀಕಾರ ಮಾಡು. ತಾಮ್ರಮಯವಾದಂತಹ ಈ ಪಾತ್ರೆ ಇದು ಸಾಮಾನ್ಯವಾದದ್ದಲ್ಲ, ಇದು ಅಕ್ಷಯ ಪಾತ್ರೆ. ನಿನ್ನ ಆಶ್ರಮದಲ್ಲಿ ಎಷ್ಟೇ ಜನ ಅತಿಥಿಗಳು ಆಗಮಿಸಿದರೂ ಕೂಡ ಅನ್ನಕ್ಕೆ ಕೊರತೆಯಾಗಲಾರದು. ಎಲ್ಲರಿಗೂ ಉಣಬಡಿಸಿ ದ್ರೌಪದಿಯ ಭೋಜನ ಸಮಾಪ್ತಿಯಾಗುವವರೆಗೂ ಕೂಡ ಅನ್ನಕ್ಕೆ ಯಾವ ವಿಧವಾದ ತೊಂದರೆ ಆಗಲಾರದು. ಷಡ್ರಸೋಪೇತವಾದಂತಹ ಭಕ್ಷ್ಯ ಈ ಪಾತ್ರೆಯ ಪ್ರಭಾವದಿಂದ ನನಗೆ ಒದಗಿ ಬರುತ್ತದೆ ಎನ್ನುವುದಾಗಿ ಧರ್ಮರಾಜನಿಗೆ ಆಶ್ವಾಸನೆಯನ್ನು ಕೊಟ್ಟು ಅಂತರ್ಧಾನನಾಗಿದ್ದಾನೆ ಸೂರ್ಯದೇವ. ಧರ್ಮಜನಿಗೆ ಪರಮಾನಂದದ ಅನುಭೂತಿಯಾಗಿದೆ, ಆನಂದ ಸಾಗರದಲ್ಲಿ ಮುಳುಗಿದ್ದಾನೆ. ಇಂತಹ ಶ್ರೇಷ್ಠ ಸಲಹೆಯನ್ನು ಕೊಟ್ಟಂತಹ ಧೌಮ್ಯರನ್ನು ಪುನಃ ಪುನಃ ತಾನು ಸ್ಮರಣೆ ಮಾಡಿ ಸ್ತುತಿ ಮಾಡಿದಂತೆ. ಪಾಂಡವರು ವನವಾಸಕ್ಕೆ ಬಂದು ಒಂದಲ್ಲ ಎರಡಲ್ಲ 8 ವರ್ಷಗಳ ಗತಿಸಿದ್ದಾರೆ.
1: ತೀರ್ಥ ಸೇವಾಶೀಲರಿದ್ದರು, ತೀರ್ಥ ಸೇವಾಶೀಲರಿದ್ದರು, ಸಕಲ ಮುನಿ ಜನ ಸಹಿತ ಹರುಷದಲ್ಲಿ.
0: ಪುಣ್ಯ ನದಿಗಳಲ್ಲಿ ತೀರ್ಥವನ್ನು ತಾನು ಆಚರಿಸುತ್ತಾ ಆಶ್ರಮಕ್ಕೆ ಬಂದಂತಹ ಅತಿಥಿಗಳಿಗೆ ಯೋಗ್ಯವಾದ ಸತ್ಕಾರವನ್ನು ಪೂರೈಸುತ್ತಾ ಆ ಸಂದರ್ಭದಲ್ಲಿ ಅಲ್ಲಿ ಆಗಮಿಸಿದ ಅನೇಕ ಋಷಿ ಮಹರ್ಷಿಗಳ ಉಪದೇಶಾಮೃತವನ್ನು ಕೇಳಿ ಸಂತೋಷವನ್ನು ಅನುಭವಿಸಿ ಸಮಾಧಾನದಲ್ಲಿ ನೆಲೆಗೊಂಡಿದ್ದಾನೆ ಧರ್ಮರಾಜ. ಕಾಡಿನಲ್ಲಿದ್ದರೂ ಕೂಡ ನಾಡಿನಲ್ಲಿ ಇರುವವರಂತೆ ಸಮಾಧಾನ ಚಿತ್ತ. ಅವನ ಸುದೈವವೋ ಎಂಬಂತೆ ಕಾಡುವಾಸಿಯಾಗಿರುವ ಸಂದರ್ಭದಲ್ಲಿ ಸ್ವತಃ ವೇದವ್ಯಾಸರು, ಶ್ರೀಕೃಷ್ಣ, ಮಾರ್ಕಾಂಡೇಯ ಮಹರ್ಷಿಗಳು, ಬೃಹದಶ್ವರೇ ಮೊದಲಾದಂತಹ ಋಷಿಶ್ರೇಷ್ಠರು ಆಗಮಿಸಿ ಅದ್ಭುತವಾದಂತಹ ಆಧ್ಯಾತ್ಮಿಕ ತತ್ವಗಳನ್ನು ಧರ್ಮಜನಿಗೆ ಉಪದೇಶ ಮಾಡಿ ಅವನ ಮನಸ್ಸನ್ನು ಪರಿಪೂತಗೊಳಿಸಿ ಧನ್ಯರಾಗಿದ್ದಾರೆ. ಹೀಗಾಗಿ ತನ್ನ ಎಲ್ಲ ಕುಟುಂಬ ಪರಿವಾರ ಅತಿಥಿಗಳ ಜೊತೆಗೂಡಿ ಅರಣ್ಯದಲ್ಲಿದ್ದರೂ ಕೂಡ ಮನಃಶಾಂತಿಯನ್ನು ಕಳೆದುಕೊಳ್ಳದೆ ಶಾಂತ ಚಿತ್ತದಿಂದ ಬದುಕನ್ನು ನಡೆಸ್ತಾ ಇದ್ದಾನೆ. ಧರ್ಮರಾಜನ ಸ್ವಭಾವವೇ ಹಾಗೆ. ಬದುಕಿನಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಕ್ಷಮಾಗುಣಶೀಲನಾಗಿ ಸಹಿಸಿಕೊಳ್ಳುವ ಯೋಗ್ಯತಾವಂತ.
1: ಜಗವೆಲ್ಲ ನಗುತ್ತಿರಲಿ, ಜಗದಳುವು ತನಗಿರಲಿ,
0: ಇದು ಧರ್ಮರಾಜನ ಸ್ವಭಾವವಂತ. ಆದರೆ ಇತ್ತ ದುರ್ಯೋಧನ ಅತ್ಯದ್ಭುತವಾದಂತಹ ಅರಮನೆಯ ಸಕಲ ವಿಧವಾದಂತಹ ಸಂಪತ್ತುಗಳಲ್ಲಿ ತಾನು ನಿಮಗ್ನಾಗಿದ್ದರೂ ಮುಳುಗಿ ಹೋಗಿದ್ದರೂ ಕೂಡ ಮನಸ್ಸಮಾಧಾನ ಇಲ್ಲ. ಯಾಕೆ ಗೊತ್ತೇ? ಆಗಲೇ ದೂತರ ಮುಖೇನ ಪಾಂಡವರ ಸಮಾಚಾರವನ್ನು ತಿಳಿದವನಾಗಿದ್ದ. ಪಾಂಡವರನ್ನು ನಾವು ಹೊಂಚು ಹಾಕಿ ಕಾಡಿಗೆ ಕಳುಹಿದರೂ ಕೂಡ ಅಕ್ಷಯ ಪಾತ್ರದ ಬಲದಿಂದಾಗಿ ಸುಖವಾಗಿ ನೆಮ್ಮದಿಯಾಗಿ ಇದ್ದಾರೆ ಎಂಬ ವಾರ್ತೆಯನ್ನು ಕೇಳಿಯೇ ಅಂತರಂಗದಲ್ಲಿ ಕುದಿಯುವುದಕ್ಕೆ ಪ್ರಾರಂಭಿಸಿದ್ದಾನೆ ದುರ್ಯೋಧನ. ಹೇಗಾದರೂ ಇವರಿಗೆ ಗಂಡಾಂತರವನ್ನು ಉಂಟು ಮಾಡಬೇಕು, ಕೇಡನ್ನು ಉಂಟು ಮಾಡಬೇಕು ಎನ್ನುವಂತಹ ಸಂಕಲ್ಪ ಮಾಡಿದ. ಯಾಕೆಂದರೆ ಈ ಹೊಟ್ಟೆ ಕಿಚ್ಚು ಹಾಗೆ ಮಾಡಿಸ್ತದೆ ಅಂತ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಬಹಳ ಸೊಗಸಾಗಿ ವರ್ಣಿಸ್ತಾರೆ.

ಧರ್ಮಜ, ನಿನ್ನ ಈ ಅನ್ನದ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ಒಂದು ಉಪಾಯ ಇದೆಯಪ್ಪ. ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣನ ದಿವ್ಯ ಮಂತ್ರವನ್ನು ಅನುಸಂಧಾನ ಮಾಡ್ತಾ ಉಪಾಸನೆ ಮಾಡಿದರೆ ಅವನ ಅನುಗ್ರಹ ನಿನ್ನನ್ನು ಕಾಪಾಡುತ್ತದೆ ಅಂತ ಹೇಳಿ ಅವನಿಗೆ ಶ್ರೇಷ್ಠವಾದ ಸೂರ್ಯ ಮಂತ್ರವನ್ನು ಉಪದೇಶ ಮಾಡಿದರು. ಯುಧಿಷ್ಠಿರ 3 ದಿನಗಳ ಕಾಲ ಸೂರ್ಯ ಮಂತ್ರವನ್ನು ಸತತವಾಗಿ ಜಪಿಸ್ತಾ

పరరదిట్టి సుత కరుబువేయో మంకుతిమ్మ. ಪಾಂಡವರಿಗೆ ಒದಗಿ ಬಂದಂತಹ ನೆಮ್ಮದಿಯನ್ನು ಕಂಡು ಅಂತರಂಗದಲ್ಲಿ ಕೊರಗಿದ್ದಾನೆ, ಬೆಂದಿದ್ದಾನೆ ದುರ್ಯೋಧನ. ಹಾಗಾಗಿ ತನ್ನ ನಲ್ಮಯ ಸ್ನೇಹಿತನಾದಂತಹ ಕರ್ಣ, ಅನುಜನಾದಂತಹ ದುಶಾಸನ, ಮಾಮನಾದಂತಹ ಶಕುನಿ ಇವರೆಲ್ಲರನ್ನೂ ಸೇರಿಸಿಕೊಂಡು ಸಮಾಲೋಚನಾ ಸಭೆಯನ್ನು ಕರೆದನಂತೆ. ಪಾಂಡವರಿಗೆ ಕೇಡನ್ನು ಒಡ್ಡುವ ಬಗೆ ಹೇಗೆ, ಇದೇ ಆ ಸಮಾಲೋಚನಾ ಸಭೆಯ ಮುಖ್ಯವಾದ ವಿಷಯ. ಹಾಗೆ ಯೋಚಿಸುತ್ತಿರುವ

ಈಶ್ವರನ ಅವತಾರ ಸ್ವರೂಪಿಗಳಾದಂತಹ ಕಡುಕೋಪಿಗಳಾದಂತಹ ದುರ್ವಾಸ ಮಹರ್ಷಿಗಳು ಆಕಸ್ಮಿಕವಾಗಿ ಅರಮನೆಯ ಮಹಾದ್ವಾರಕ್ಕೆ ಆಗಮಿಸಿದರು. ದುರ್ಯೋಧನಾದಿಗಳಿಗೆ ವಿಶೇಷವಾದ ಆನಂದವಾಯಿತಂತೆ. ಯಾಕೆ? ದುರ್ವಾಸರ ಮೇಲೆ ಇರುವಂತಹ ಪ್ರೀತಿ ಅಲ್ಲ ಅದು. ಕೋಪಿಗಳಾದ ದುರ್ವಾಸರನ್ನು ಚೆನ್ನಾಗಿ ಸತ್ಕರಿಸಿ ಸಂತೋಷಪಡಿಸಿ ವರವನ್ನು ಪಡೆದುಕೊಂಡು ಪಾಂಡವರಿಗೆ ಕೇಡು ಬಗೆಯುವುದಕ್ಕೆ ಸಾಧ್ಯ ಎನ್ನುವ ದುರಾಲೋಚನೆ. ಹಾಗಾಗಿ ಅಂತರಂಗದ ಈ ಭಾವನೆಯನ್ನು ತೋರ್ಪಡಿಸಿಕೊಳ್ಳದೆ ಅತ್ಯಂತ ವೈಭವೋಪೇತವಾಗಿ ಅರಮನೆಯ ಹಿರಿಯರಾದಂತಹ ಹಸ್ತಿನಾವತಿಯ ಕುಲವೃದ್ಧರಾದಂತಹ ಜ್ಞಾನಿಗಳಾದಂತಹ ಭೀಷ್ಮ ದ್ರೋಣ ಕೃಪಾ ಮೊದಲಾದಂತಹ ಹಿರಿಯರ ಜೊತೆಗೂಡಿ ಕಲಶ ಕನ್ನಡಿ ವಾದ್ಯ ವಾದನಗಳೊಂದಿಗೆ ವಿಶೇಷವಾದಂತಹ ರೀತಿಯಲ್ಲಿ ಅವರನ್ನು ಸ್ವಾಗತಿಸಿ ಅರಮನೆಯ ಒಳಪ್ರಾಂಗಣಕ್ಕೆ ಕರೆಯಿಸಿಕೊಂಡು ಸ್ವರ್ಣಖಚಿತವಾದಂತಹ ಆಸನದಲ್ಲಿ ದುರ್ವಾಸರನ್ನು ಕುಳ್ಳಿರಿಸಿಕೊಂಡು ಸ್ವಾಗತ ವಚನವನ್ನು ಹೇಳಿ ಸಂತೋಷಗೊಳಿಸಿದನಂತೆ.

ದುರ್ಯೋಧನ ಅತ್ಯಂತ ಪ್ರೀತ್ಯಾದರಗಳಿಂದಲೋ ಎಂಬಂತೆ ಮಹರ್ಷಿಗಳ ಪಾದಾರವಿಂದಗಳಲ್ಲಿ ರಾಶಿರಾಶಿಯಾಗಿ ಕಾಣಿಕೆಗಳನ್ನು ಸಮರ್ಪಿಸಿ ಅದ್ಭುತವಾದ ಸ್ವಾಗತವನ್ನು ಕೋರಿದ. ಅವನ ಪ್ರೀತ್ಯಾದರಗಳನ್ನು ಕಂಡಂತಹ ದೂರ್ವಾಸರು ಒಂದೆರಡು ದಿನ ಅವನ ಅರಮನೆಯಲ್ಲಿ ಅತಿಥಿಯಾಗಿ ತಂಗಿದ್ದಾರೆ. ದುರ್ಯೋಧನ ಬಹಳ ಜಾಗ್ರತೆಯಿಂದ ಸತ್ಕಾರ ಮಾಡಿದ್ದಂತೆ. ಯಾಕೆಂದರೆ ದೂರ್ವಾಸರನ್ನು ಸತ್ಕರಿಸಿ ಅವರನ್ನು ಪ್ರಸನ್ನೀಕರಿಸಿಕೊಳ್ಳುವುದು ಸಾಮಾನ್ಯ ಸಂಗತಿಯಲ್ಲ. ರಾತ್ರಿ 12 ಗಂಟೆಯದ್ದು ದುರ್ಯೋಧನ ನನಗೆ ಊಟ ಹಾಕುವಂತ ಕೂಗಿದರಂತೆ. ದುರ್ಯೋಧನ ಬೇಸರ ಮಾಡಿಕೊಳ್ಳಿಲ್ಲ. ಎಲ್ಲವನ್ನೂ ಸಿದ್ಧಪಡಿಸಿ ಬಡಿಸಬೇಕು ಎನ್ನುವ ಹಂತದಲ್ಲಿರುವಾಗ ದುರ್ಯೋಧನ ನನಗೆ ಹಸಿವಿಲ್ಲ ಊಟ ಬೇಡ ಅಂತ ಮರಳಿದರಂತೆ. ಇಂತಹ ಸಂದರ್ಭಗಳು ಅನೇಕ ಘಟಿಸಿದರೂ ಕೂಡ ದುರ್ಯೋಧನ ಕೊಂಚವೂ ಬೇಸರಿಸಿಕೊಳ್ಳದೆ ಸಹನೆಯಿಂದ ಅವರನ್ನು ಸತ್ಕಾರ ಮಾಡಿದ. ಇವನ ಒಂದು ವಿಶಿಷ್ಟವಾದಂತಹ ಸತ್ಕಾರದ ಪರಿಯನ್ನು ಕಂಡು ಬಹಳ ಸಂತೋಷವಾಗಿದೆ ದುರ್ವಾಸರಿಗೆ. ಹಾಗಾಗಿ ಹತ್ತಿರಕ್ಕೆ ಕರೆದು, ದುರ್ಯೋಧನ ಮಗನೇ, ನಿನಗೇನು ವರ ಬೇಕು ಕೇಳು

ಮೆಚ್ಚಿದ್ದೇನೆ ಪಾವತ್ಸ. ನಿನ್ನ ಅಂತರಂಗದ ಅಭಿಲಾಷೆ ಏನುವುದನ್ನು ಕೇಳು, ನಾನು ಒದಗಿಸ್ತೇನೆ ಅನುಗ್ರಹಿಸ್ತೇನೆ ಎನ್ನುವುದಾಗಿ ಹೇಳುವಾಗ ದುರ್ಯೋಧನ ಬೇಕಾದ ಭಾಗ್ಯವನ್ನು ಕೇಳಬಹುದಿತ್ತು. ಆದರೆ ಆ ದುಷ್ಟನಿಗೆ, ಮೂರ್ಖನಿಗೆ, ಅವಿವೇಕಿಗೆ ಉತ್ತಮವಾದದ್ದನ್ನು ಬೇಡುವ ಗುಣ ಎಲ್ಲಿಂದ ತಾನೇ ಬಂತು? ಪಾಂಡವರನ್ನು

ನೆಲಸಮ ಮಾಡಬೇಕು ಎನ್ನುವ ದುರಾಲೋಚನೆ. ಹಾಗಾಗಿ ಅವನು ಏನು ವರ ಕೇಳ್ತಾನೆ ಗೊತ್ತೇ? ಭಕ್ತಿಯನ್ನು ಕೇಳಲಿಲ್ಲ, ಪ್ರಜಾವರ್ಗದ ಸುಖವನ್ನು ಕೇಳಲಿಲ್ಲ, ಮನಃಶಾಂತಿಯನ್ನು ಕೇಳಲಿಲ್ಲ. ಆದರೆ ಅವನು ಕೇಳಿದ ವರ ಅಂದರೆ ತನಗೇನು ಕೊಡಬೇಕು ಅಂತ ಅರ್ಥ ಅಲ್ಲ. ಮಹರ್ಷಿಗಳೇ, ವನೇ ವಸತಿ ಧರ್ಮಾತ್ಮ ಭ್ರಾತೃ ವಿಪರಿವಾರಿತಃ ಗುಣವಾನ್ ಶೀಲ ಸಂಪನ್ನಃ ತಸ್ಯ ತ್ವಂ ಮತಿತಿರ್ಭವ. ನನ್ನಣ್ಣನಾದಂತಹ ಧರ್ಮರಾಜ ಅರಣ್ಯವಾಸಿಯಾಗಿದ್ದಾನೆ, ನನ್ನನ್ನು ಹೇಗೆ ಇಲ್ಲಿ ಅತಿಥಿಯಾಗಿ ನೀವು ಬಂದು ಸಂತೋಷಗೊಳಿಸಿದರೋ, ಹಾಗೆಯೇ ನನ್ನ ಹಿರಿಯಣ್ಣನಾದ ಧರ್ಮರಾಜನ ಆಶ್ರಮಕ್ಕೆ ನೀವು ಭೇಟಿ ಇತ್ತು, ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಅವನಿಗೆ ಆಶೀರ್ವಾದವನ್ನು ಅನುಗ್ರಹ ಮಾಡಿ ಅಂತ ಕೇಳ್ತಾನೆ. ಇಷ್ಟೇ ಅಲ್ಲ, ಹೋಗುವ ಸಮಯವನ್ನು ಹೇಳಿದನಂತೆ. ಸ್ವಾಮಿ, ನೀವು ಹೋಗ್ತೀರಿ, ಯಾವ ಸಮಯದಲ್ಲಿ ಹೋಗಬೇಕು ಅಂತೆ? ನಮ್ಮ ಅಣ್ಣ ಮತ್ತು ಅವನ ಪರಿವಾರ ಎಲ್ಲರೂ ಊಟ ಮಾಡಿ, ನತ್ತಿಗೆಯಾದ ದ್ರೌಪದಾದೇವಿಯು ಊಟ ಮಾಡಿ ವಿಶ್ರಾಂತಿಯಲ್ಲಿರುವ ಸಂದರ್ಭದಲ್ಲಿ ತಾವು ಅಲ್ಲಿಗೆ ದಯಮಾಡಿಸಬೇಕು. ದೂರ್ವಾಸರು ಕೇಳ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ದುರ್ಯೋಧನನ ವಂಚನೆಯ ಸಂಚು ಅರ್ಥವಾಗಲಿಲ್ಲ. ಹಾಗೇ ಆಗಲಪ್ಪ, ತಥಾಸ್ತು ಅಂತ ಆಶೀರ್ವಾದ ಮಾಡಿ ಪಕ್ಕದಲ್ಲಿಯೇ ಇದ್ದಂತಹ ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮೊದಲಾದವರು ಮನದಲ್ಲಿಯೇ ಮರಗಿದರಂತೆ. ಕೆಟ್ಟಲ್ಲವೇ ನಮ್ಮ ಪಾಂಡವರು, ದುರ್ವಾಸರ ಉಗ್ರಕೋಪಕ್ಕೆ ತಾವು ಬಲಿಯಾಗುತ್ತಾರೆ ಎನ್ನುವುದಾಗಿ ಮಮ್ಮಲ ಮರಗಿದ್ದಾರೆ. ಆದರೆ ಹೇಳಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಹೇಳುವುದಕ್ಕೆ ದುಷ್ಟರ ರಾಜ್ಯ ಅದು, ಹಾಗಾಗಿ ಮೌನವಾಗಿ ಉಳಿದಿದ್ದಾರೆ. ಪಾಂಡವರು ಕಾಮ್ಯಕ ವನದಲ್ಲಿ ಶಾಂತವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದುರ್ವಾಸರು ದುರ್ಯೋಧನಿಗೆ ಹೇಳಿದಂತಹ ಮಾತನ್ನು ನಡೆಸಬೇಕಲ್ಲ, ಹಾಗಾಗಿ ಮಾರನೆಯ ದಿವಸ ಸ್ನಾನಾದಿಗಳನ್ನೆಲ್ಲ ಪೂರೈಸಿಕೊಂಡು ಧರ್ಮರಾಜಾದಿಗಳಿಗೆಲ್ಲ ಊಟ ಮುಗಿದು ದ್ರೌಪದಿಯು ಇನ್ನೇನು ವಿಶ್ರಾಂತಿಗೆ ಹೋಗ್ತಾಳೆ ಎನ್ನುವ ಸಮಯವನ್ನು ಅರಿತು

ಶಿವಾವತಾರ ಸ್ವರೂಪಿಗಳಾದಂತಹ ದೂರ್ವಾಸರ ಆಗಮನ ಮಾತ್ರದಿಂದಲೇ ಅತ್ಯಂತ ಸಂತುಷ್ಟನಾದಂತಹ ಧರ್ಮಜ ಪರಿವಾರ ಸಮೇತನಾಗಿ ಅತ್ಯಂತ ಆದರದಿಂದ ಸ್ವಾಗತಿಸಿ ಅವರ ಪಾದಮೂಲಗಳಲ್ಲಿ ಬಿದ್ದು ಪ್ರಣತಿಯನ್ನು ಸಮರ್ಪಣೆ ಮಾಡಿದ, ಹಣೆಯನ್ನೇ ಮನೆಯನ್ನಾಗಿ ಸಮರ್ಪಣೆ ಮಾಡಿದರಂತೆ. ಸ್ವಾಮಿಗಳೇ ಬರಬೇಕು, ಋಷಿವರ್ಯರೇ ಬರಬೇಕು, ನಿಮ್ಮಂತಹ ಜ್ಞಾನಿಗಳ ಆಗಮನದಿಂದ ಈ ಆಶ್ರಮದ ಪರಿಸರ ಪರಿಶುದ್ಧವಾಗಿದೆ. ಬಡವರಾದ ನಾವು ವಿಶೇಷವಾದ ಆತಿಥ್ಯವನ್ನು ನೀಡಲಿಕ್ಕೆ ಅನರ್ಹರಿದ್ದೇವೆ. ಇಗೋ ಸ್ವೀಕರಿಸಿ ಈ ದರ್ಭೆಯ ಆಸನವನ್ನೇ ಪರಮಾಸನ ಎನ್ನುವುದಾಗಿ ಭಾವಿಸಿ ಪಕ್ಕದಲ್ಲಿ ಹರಿಯುತ್ತಿರುವ ನದಿಯ ನೀರನ್ನೇ ನಿಮಗೆ ಅಮೃತಪಾನ ಅಂತ ಸಮರ್ಪಣೆ ಮಾಡಿದ್ದೇವೆ, ಸ್ವೀಕಾರ ಮಾಡಬೇಕು. ಹೀಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತ ಸಮರ್ಪಣೆ ಮಾಡಿದ, ಅವರ ಪಾದಮೂಲಗಳಲ್ಲಿ ಬಿದ್ದು ಪ್ರಾರ್ಥನೆ ಮಾಡಿದ ಶ್ರೀ ಶಿವ

ಪರಿಪರಿಯಾಗಿ ದೂರ್ವಾಸನ ಸ್ತುತಿ ಮಾಡಿದ. ದೂರ್ವಾಸ ಅಂದರು, ಧರ್ಮಜ, ನಿನ್ನ ಹೊಗಳಿಕೆಯಿಂದ ನನ್ನ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ, ನನಗೀಗ ತುಂಬ ಹಸಿವಿಯಾಗಿದೆಯಪ್ಪ. ಉದರವನ್ನೆಯ ಪೀಡಾಕಾರ ಕುಂಟೆ ಚಿಕಿತ್ಸೆಯನಗೆಂದ, ತುಂಬ ಹಸಿದ್ದಿದ್ದನ್ನು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಪ್ಪ, ಊಟ ಕೊಡಬಲ್ಲಯ್ಯ. ಧರ್ಮರಾಜ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ, ಕೊಟ್ಟೆನೆಂದನು ನೃಪತಿ ಕೈ ಮುಗಿದು. ಮಹರ್ಷಿಗಳೇ ಸ್ನಾನಾದಿಗಳನ್ನು ಆಚರಿಸಿಕೊಂಡು ಬನ್ನಿ, ತಕ್ಷಣದಲ್ಲಿ ಊಟ ಕೊಡ್ತೇನೆ ಅಂದೇ ಬಿಟ್ಟ. ಅವರು ಸ್ನಾನಕ್ಕೆ ತೆರಳಿದರು. ಇತ್ತ ದ್ರೌಪದಿ ಹೊರಗೆ ಬಂದು ನೋಡಿದರು. ಧರ್ಮಜನ ಬಳಿಯಲ್ಲಿ ಬಂದಾಗ ದ್ರೌಪದಿಯ ಬಾಡಿದ ಮುಖವನ್ನು ನೋಡ್ತಾನೆ ಧರ್ಮರಾಜ. ಸ್ವಾಮಿ, ದುಡುಕಿ ಬಿಟ್ರಲ್ಲ ನೀವು. ಆಗಲೇ ನಮ್ಮೆಲ್ಲ ಊಟ ಸಮಾಪ್ತಿಯಾಗಿ ಅಕ್ಷಯಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ, ಇನ್ನು ಹೇಗೆ ಇಷ್ಟೊಂದು ವಿಸ್ತಾರವಾದ ಪರಿವಾರಕ್ಕೆ ಭೋಜನವನ್ನು ಒದಗಿಸೋಣ? ದುಡುಕಿದರಲ್ವೇ, ಕೆಟ್ಟರಲ್ವೇ, ನಾವು ಕೆಟ್ಟವಲ್ವೇ ಎನ್ನುವುದಾಗಿ ದುಃಖವನ್ನು ಪ್ರಕಟಪಡಿಸುವಾಗ ಧರ್ಮರಾಜ ಕೊಂಚ ಕಾಲ

ತಲೆಗೆ ಕೈಕೊಟ್ಟು ಚಿಂತಾಗ್ರಸ್ತನಾಗಿದ್ದಾನೆ. ನುಡಿಗ ನೃತ ಸಂಭಾವಿಸಿತಲ ಕೆಟ್ಟೆ ನಾನೆಂದ. ಆಡಿದ ಮಾತನ್ನು ಉಳಿಸಿಕೊಳ್ಳುವ ಶಕ್ತಿ ನನಗಿಲ್ಲದೆ ಹೋಯಿತೆ, ಇದೆಂತಹ ವಿಚಿತ್ರವಾದ ಸನ್ನಿವೇಶ ನನಗೆ ಎದುರಾಯಿತು ಅಂತ ದುಃಖಿಸುತ್ತಿರುವಾಗ ವಾಯುಪುತ್ರನಾದ ಭೀಮಸೇನ ಗದಾದಂಡವನ್ನು ಎತ್ತಿ ಅಬ್ಬರದಿಂದ ಆರ್ಭಟಿಸುತ್ತಾ ಅಣ್ಣನನ್ನು ಸಂತೈಸಿದನಂತೆ. ಬಿಡು

ಅಬ್ಬರದಿಂದ ಬೊಬ್ಬಿರಿಯುವ ಭೀಮಸೇನನ್ನು ಕಂಡು ಧೌಮ್ಯ ಮಹರ್ಷಿಗಳಿಗೆ ಪುರೋಹಿತರೇ ನಗು ಬಂತು. ಭೀಮ, ಈ ಹೊತ್ತಿನಲ್ಲಿ ನಿನ್ನ ಕೋಪಾಟೋಪದಿಂದ ಪ್ರಯೋಜನ ಇಲ್ಲವಪ್ಪ. ಈ ಒಂದು ಆಪತ್ತಿನಿಂದ ನಿಮ್ಮನ್ನು ಪರಿಹರಿಸುವುದಕ್ಕೆ, ಪರಿಪಾಲಿಸುವುದಕ್ಕೆ ಒಬ್ಬಳೇ ಒಬ್ಬಳು ಸಮರ್ಥ, ನಿಮ್ಮಾಕೆಯಾದ ದ್ರೌಪದಿ, ಶ್ರೀಕೃಷ್ಣನ ಪರಮಭಕ್ತೆ. ಆಕೆ ಆ ಶ್ರೀಕೃಷ್ಣನನ್ನು ಸ್ತುತಿ ಮಾಡಲಿ ಎನ್ನುವ ಸಲಹೆ ಕೊಟ್ಟಾಗ ದ್ರೌಪದಾದೇವಿ ಏಕಾಗ್ರಚಿತ್ತಳಾಗಿ ತನ್ನ ಮೂಗಿನ ತುದಿಯಲ್ಲಿ ತನ್ನ ಚಿತ್ತವನ್ನು ನೆಲೆಗೊಳಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ.

ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡು ಎನ್ನುವುದಾಗಿ ಶ್ರೀಕೃಷ್ಣನಲ್ಲಿ ಅನನ್ಯವಾದಂತಹ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದ್ದು. ದ್ರೌಪದಿಯ ಆ ಏಕಾಂತ ಭಕ್ತಿಯನ್ನು ಕೇಳಿಸಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಂತಃಪುರದಲ್ಲಿ ಪತ್ನಿಯಾದ ರುಕ್ಮಿಣೀ ದೇವಿ ಜೊತೆಯಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿದವನು. ಆ ಕ್ಷಣದಲ್ಲಿ ದ್ರೌಪದಿಯ ರಕ್ಷಣೆಗೆ ಆಗಮಿಸಿದನಂತೆ. ಹೇಗೆ ಬಂದನಂತೆ

ಭಕ್ತರಕ್ಷಣ ಪರಾಯಣನಾದಂತಹ ಶ್ರೀಕೃಷ್ಣ ಪರಮಾತ್ಮ ಲಘುಬಗೆಯಿಂದ ದ್ರೌಪದಿಯ ಬಳಿಯಲ್ಲಿ ಪಾಂಡವರ ಆಶ್ರಮಕ್ಕೆ ಆಗಮಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳ ದರ್ಶನ ಮಾತ್ರದಿಂದ ಪುಳಕಿತಗಾತ್ರಳಾದಂತಹ ದ್ರೌಪದಾ ದೇವಿ ಅವನ ಚರಣಾರವಿಂದಗಳಲ್ಲಿ ಹೊರಳಾಡಿ ಪ್ರಾರ್ಥಿಸಿದ್ದಾಳಂತೆ. ಕೃಷ್ಣ ಕೃಷ್ಣ ಮಹಾಬಾಹೋ ದೇವಕೀನಂದನಾಮ್ಯ, ನಮ್ಮನ್ನು ಈ ಆಪತ್ತಿನಿಂದ ಕಾಪಾಡು ಎನ್ನುವುದಾಗಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದೆ. ಅವನ ಸ್ತುತಿಯನ್ನು ಕೇಳಿ ಕೃಷ್ಣ ಹೇಳುತ್ತಾನೆ, ಈ ಸಂದರ್ಭದಲ್ಲಿ ನನ್ನ ಸ್ತುತಿ ಮಾಡಿದರೆ ಏನು ಪ್ರಯೋಜನವಮ್ಮ? ಆ ಪಾತ್ರೆಯನ್ನು ಎತ್ತಿಕೊಂಡು ಬಾ, ಏನಾದರೂ ಕೊಂಚ ಅನ್ನ ಇದೆಯೋ ನೋಡೋಣ ಅಂತ ಹೇಳುವಾಗ ದ್ರೌಪದಿ ಲಜ್ಜೆಯನ್ನು ವ್ಯಕ್ತಗೊಳಿಸ್ತಾ ಪಾತ್ರೆಯನ್ನು ತರುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಆ ಅಕ್ಷಯ ಪಾತ್ರೆಯನ್ನು ನೋಡಿದ. ಹೀಗೊಮ್ಮೆ ತನ್ನ ಬೆರಳಿನಿಂದ ಸವರುವಾಗ ಅದರಲ್ಲಿ ಒಂದು ಅಗಳು ಪರಮಾತ್ಮನ ಅಂಗುಲಿಗೆ ನಾಟಿದೆ. ಪರಮಸಂತುಷ್ಟನಾದ ಶ್ರೀಮನ್ನಾರಾಯಣ ಶ್ರೀಹರಿ ಅದನ್ನು ತನ್ನ ರಸನೆಯ ಮೇಲೆ ನಾಲಿಗೆಯ ಮೇಲೆ ಇಟ್ಟುಕೊಂಡ. ಶೇಷ ವಿಶೇಷ

ಶೇಷ ಶಯನನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಅಂಗುಲಿ ಸ್ಪರ್ಶದಿಂದ ಅದು ಯಾವಾಗ ಅವನ ನಾಲಿಗೆಯ ತಾಗಿತೋ ಆ ಅನ್ನದ ಅಗಳು ತಕ್ಷಣದಲ್ಲಿ ಅತ್ಯಂತ ಸಂತುಷ್ಟನಾಗಿ ತಲೆದೋಗಿದನಂತೆ. ಯಾವಾಗ

ಆ ಶ್ರೀಕೃಷ್ಣ ತಲೆದು ಹೋಗಿದನು. ಬೇರು ನೀರುಂಡಾಗ, ಮರದ ಬೇರಿಗೆ ನೀರು ಹಾಕಿದರೆ ಎಲ್ಲ ಎಲೆಗಳಿಗೆ ಹೇಗೆ ತಲುಪುತ್ತದೆಯೋ, ಆ ಪರಿಯಲ್ಲಿ ಎಲ್ಲರ ಹೊಟ್ಟೆಯು ತುಂಬಿ ಹೋಗಿ ಬರ್ತಾ ಇದೆ ಅಂತ ದೂರ್ವಾಸನ ಶಿಷ್ಯ ಪರಿವಾರ ಇಲ್ಲಿ ಸ್ನಾನಕ್ಕೆ ಹೋದವರಿಗೆ ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಕೊರಳಿಗಡರುವ ಹೊಟ್ಟೆಗಳ ಋಷಿವರರು ಸಹ ದೂರ್ವಾಸ ಮುನಿ ಅಚ್ಚರಿಯ ಬಾಳುತ ತನ್ನೊಳರಿದನು ಮುರಹರನ ಬರವಾಗ. ಶಿಷ್ಯರನ್ನು ಉದ್ದೇಶಿಸಿ ದೂರ್ವಾಸರು ಹೇಳ್ತಾರೆ, ಇದೇನಿದು ಆಶ್ಚರ್ಯ, ಹಸಿದು ಸ್ನಾನಕ್ಕಾಗಿ ಇಲ್ಲಿಗೆ ಬಂದರೆ ಈಗ ಇದ್ದಕ್ಕಿದ್ದಂತೆ ಹಸಿವೆಲ್ಲ ನಿವೃತ್ತವಾಗಿ ಹೊಟ್ಟೆ ತುಂಬಿದ ಅನುಭವ. ಒಬ್ಬರಾದ ಮೇಲೆ ಒಬ್ಬರು ತೇಗುತ್ತಾ ಇದ್ದಾರೆ. ಇನ್ನೇನು ಧರ್ಮರಾಜಾದಿಗಳು ತಮ್ಮನ್ನು ಭೋಜನಕ್ಕಾಗಿ ಸಿದ್ಧ ಮಾಡಿಕೊಂಡು ಆಹ್ವಾನ ಮಾಡಲಿಕ್ಕೆ ಬಂದಾರು ಎನ್ನುವ ಕಾರಣಕ್ಕೆ ಗಡಿಬಿಡಿಯಿಂದ ಆ ಪ್ರದೇಶವನ್ನು ಬಿಟ್ಟು ಅಲ್ಲಿಂದ ಧಾವಿಸಿ ಓಡಿ ಹೋದರಂತೆ ದೂರ್ವಾಸಾದಿಗಳು. ಭಗವಂತನ ಮಾತು ಸತ್ಯ ಅಲ್ಲವೇ? ಯಾರಿಗೆ ಭಗವಂತನಲ್ಲಿ ಅನನ್ಯವಾದ ವಿಶ್ವಾಸ ಇರುತ್ತದೆಯೋ ಅಂಥವರು ಎಂತಹ ಕೇಡಿನ ಸಂದರ್ಭದಲ್ಲಿಯೂ ಅಪಾಯದ ಸಂದರ್ಭದಲ್ಲಿಯೂ ಆತಂಕಕ್ಕೆ ಗುರಿಯಾಗುವುದಿಲ್ಲ, ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಮರದ ಶಾಖೆಯ ಮೇಲೆ ಕುಳಿತುಕೊಂಡಂತಹ ಪಕ್ಷಿಗೆ ಆ ಕೊಂಬೆ ಮುರಿದರೂ ಕೂಡ ಭಯ ಇಲ್ಲವಂತೆ. ಯಾಕೆ ಗೊತ್ತೇ? ಮರವೇ ಮುರಿದು ಬಿದ್ದರೂ, ಕೊಂಬೆಯೇ ಮುರಿದು ಬಿದ್ದರೂ ನನಗೆ ಹಾರುವುದಕ್ಕೆ ಸ್ವತಂತ್ರವಾದ ರೆಕ್ಕೆ ಇದೆ ಎನ್ನುವ ಬಲವಾದ ವಿಶ್ವಾಸ ತುಂಬಿರುತ್ತದೆ. ಹಾಗೆಯೇ ಭಕ್ತರಾದವರಿಗೆ ಜಗತ್ತೇ ಆತಂಕವಾಗಿ ಬಂದರೂ ಕೂಡ ಜಗದ್ರಕ್ಷಕನಾದ ಪರಮಾತ್ಮ ರಕ್ಷಿಸ್ತಾನೆ ಎನ್ನುವ ಅಚಲವಾದ ವಿಶ್ವಾಸ, ಚ್ಯುತಿರಹಿತವಾದಂತಹ ಭಕ್ತಿ ನೆಲೆಗೊಂಡ ಕಾರಣ ಅವರು ಭಯಕ್ಕೆ ಕಾರಣರಾಗುವುದಿಲ್ಲ, ಭಯಕ್ಕೆ ತುತ್ತಾಗುವುದಿಲ್ವ. ಲೋಕಾನ್ನೋದ್ವಿಜತೆ ಚಯ, ಭಕ್ತರ ಲಕ್ಷಣ ತಾವೂ ಬೇರೆಯವರನ್ನು ಉದ್ವೇಗಕ್ಕೆ ಒಳಪಡಿಸದೆ, ತಾವೂ ಸ್ವತಃ ಉದ್ವೇಗಕ್ಕೆ ಒಳಗಾಗದೆ ಭಗವಂತನಲ್ಲಿಯೇ ಸದಾ ಮನಸ್ಸನ್ನು ಇಟ್ಟು ತಮ್ಮ ರಕ್ಷಣೆಯನ್ನು ತಾವು ಮಾಡಿಕೊಳ್ಳುತ್ತಾರೆ ಇವನ ಅನುಗ್ರಹದ ಕಾರಣದಿಂದಾಗಿ. ಹಾಗಾಗಿ ಆ ಭಕ್ತಿ ಎಂಬ ಅದ್ಭುತವಾದ ಸಾಧನವನ್ನು ದ್ರೌಪದಿ ತನ್ನದಾಗಿರಿಸಿಕೊಂಡು ತನ್ನ ಪರಿವಾರಕ್ಕೆ ಕುಟುಂಬಕ್ಕೆ ಆಕಸ್ಮಿಕವಾಗಿ ಬಂದೊದಗಿದಂತಹ ಮಹತ್ತರವಾದ ಆಪತ್ತಿನಿಂದ ಪಾರಾದಳು. ದೂರ್ವಾಸರು ಮನಸ್ಸಿನಲ್ಲಿಯೇ ಅರ್ಥ ಮಾಡಿಕೊಂಡ್ರಂತೆ, ದುರ್ಯೋಧನ ದುಷ್ಟಾನ್ನದ ಪ್ರಭಾವದಿಂದ ಪಾಂಡವರಿಗೆ ಕೇಡನ್ನು ಆಚರಿಸುವುದಕ್ಕೆ ಹೋಗಿ ನಾನೇ ಸ್ವತಃ ವಿಪತ್ತಿಗೆ ಒಳಗಾದನಲ್ಲ. ಭಗವಂತ ಆಡಿದ ಮಾತು, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎನ್ನುವ ಆ ಶ್ರೀಕೃಷ್ಣ ಪರಮಾತ್ಮ ತನ್ನ ಆಡಿದ ಮಾತಿದಂತೆ ಪಾಂಡವರನ್ನು ರಕ್ಷಿಸಿದ ಎನ್ನುವುದಾಗಿ ಭಾವಿಸಿದರಂತೆ. ಇಂತಹ ಒಂದು ಭಕ್ತಿಮಯವಾದ ಈ ದ್ರೌಪದಿಯ ಭಕ್ತಿ ಎನ್ನುವ ಕಥಾನಕವನ್ನು ನಾವು ನೀವು ಶ್ರವಣ ಮಾಡಿದ್ದೇವೆ. ಭಗವಂತ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಮಂಗಲವನ್ನು ಮಾಡೋಣ.

ಶಂಕರ್ಯಲ್ ಭಟ್ ಅವರಿಂದ ಇದುವರೆಗೆ ದ್ರೌಪದಿ ಭಕ್ತಿ ಕೀರ್ತನೆ ಕೇಳಿದ್ರಿ. ವಯಲಿನ್ ಸಾತಿ ಶಂಕರ್ ಟಿ ಕಬಾಡಿ, ತಬಲಾ ಸಾತಿ ಶಶಿಕಾಂತ್ ಕುಲಕರ್ಣಿ. ಆಕಾಶವಾಣಿ ಧಾರವಾಡ.

0: ಹೆಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಕರೆ ಮಾಡುವ ಎಲ್ಲ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಿಮ್ಮೊಂದಿಗೆ ನಾನು ಚೇತನಾ ಸುಬ್ಬಯ್ಯ. ಹೆಲೋ ಅಭಿಲಾಷ, ಹೆಲೋ ಅಭಿಲಾಷ,
1: ಹಲೋ ನಮಸ್ಕಾರ.
0: ನಮಸ್ತೆ. ಯಾರು?

0: ఎల్లిందా
1: మేడం? మహేష్ వస్తువులు కార్యక్రమం.
0: మహేష్
1: హౌదు మేడం.
0: మహేష్ అవరు
1: హౌదు హౌదు మేడం.
0: ಹೊಸದುರ್ಗನಾ?
1: ಇಲ್ಲ ಮೇಡಂ, ಹೊಸೂರು ಶಿಕಾರಿಪುರ ಮೇಡಂ.
0: ಮಹೇಶ್ ಅವರು ಶಿಕಾರಿಪುರದಿಂದ?
1: ಹೌದು.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ ಮಹೇಶ್ ಅವರೇ?
1: ಮೇಡಮ್, ನನಗೆ ರೆಡಿಮೇಡ್ ಗಂಡಾ ಫಿಲಂ ಇಂದ ಮೇಡಮ್. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳೆ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಈ ಸಾಂಗ್ ಮೇಡಮ್.
0: ಯಾಕೆ ಈ ಹಾಡು ಇಷ್ಟ?
1: ನನಗೆ ಶಿವಕುಮಾರ್ ಮಹಾರಾಷ್ಟ್ರ ತುಂಬಾ ಇಷ್ಟ ಮೇಡಮ್. ಹಾಗಾಗಿ.
0: ಹೌದಾ, ಕೇಳಿ ಆನಂದಿಸಿ. ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು.

0: Hello Abhilasha. Hello Abhilasha.
1: ಶ್ರೀಕಾಂತ್
0: ಬಡಿಗೇರ್ ಅವರು ಹುಬ್ಬಳ್ಳಿಯಿಂದ
1: ಬೈಲಹೊಂಗಲದಿಂದ
0: ಹೇಳಿ ಶ್ರೀಕಾಂತ್ ಬಡಿಗೇರಿ ಅವರೇ, ಏನ್ ಮಾಡ್ತೀರ ತಾವು?
1: ರೈತರು
0: ಹೇಳಿ, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡೋಣ ತಮಗೋಸ್ಕರ? ಏನ್ ಚಕ್ರವರ್ತಿ
1: ಪಿಕ್ಚರ್ ಹೆಸರು? ಚಕ್ರವರ್ತಿ.
0: ಚಕ್ರವರ್ತಿ, ಹಾ.
1: ಅದರಲ್ಲಿ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ.
0: ಹಾ, ನಮ್ಮ ಯಾವ ಕಾರ್ಯಕ್ರಮಗಳನ್ನ ತಾವು ಕೇಳ್ತೀರಿ?
1: ನಾಟಕ ಪ್ರಸಾರ ಐತಲ್ರಿ, ಬ್ಯಾರೆ ಐತಂತ ಹೇಳಿ.
0: ಹೌದು,
1: ತುಂಬಾ ತುಂಬಾ ನಿಮ್ಮ ಇವರು ಸರ್ ವಿಜಯ್ ಸುರೇಶ್ ಅವರು ಬಹಳ ಚೆನ್ನಾಗಿ ಮಾಡುವಂತಾರೆ. ನಿಗಡೆ ಸರ್, ಸೋಳಿ ಸರ್, ಪಾತ್ರ ನಮ್ಮ ಊರ್ ಮಂದಿ ಪಾತ್ ಬಹಳ ಸೇರ್. ಆ ನಾಟಕ ಮತ್ತೊಮ್ಮೆ ಪ್ರಸಾರ ಮಾಡ್ರಿ ಮೇಡಮ್.
0: ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ತಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತಿದ್ದೇವೆ, ಕೇಳಿ ಆನಂದಿಸಿ. ಧನ್ಯವಾದಗಳು.
1: ಧನ್ಯವಾದ.

0: ಸೊಗಸಾದ ಗೀತೆಯೊಂದನ್ನು ಬಯಲಹೊಂಗ್ಲದ ಶ್ರೀಕಾಂತ್ ಬಡಗೀರ್ ಅವರು ಇದುವರೆಗೆ ಕೇಳಿದರು. ಹಲೋ ಅಭಿಲಾಷ.
1: ನಮಸ್ತೆ.
0: ನಮಸ್ತೆ.
1: ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಿಂದ ಮಂಜು ಚಿಂಗಳೆ ಮಾತಾಡ್ತಾ ಇದ್ದೀನಿ ಮೇಡಮ್ ಅವರೇ.
0: ಮಂಜು ಚಿನ್ನ
1: ಚಿಂಗಳೆ ಮೇಡಮ್ ಅವರ.
0: ನಿಮ್ಮ ಹೆಸರು ಇನ್ನೊಮ್ಮೆ ಹೇಳಿ.
1: ಮಂಜು ಚಿಂಗಳೆ ಅಂತ ಹೇಳಿ ಮೇಡಮ್ ಅವರ.
0: ಹೇಳಿ. ಹಾ, ನಾವು ಆರಾಮಿದ್ದೇವೆ. ಏನ್ ಕೆಲಸ ಮಾಡ್ತೀರಿ ತಾವು?
1: ನಾವು ಕುರಿ ಸಾಕಾಣಿಕೆ ಮಾಡ್ಕೊಂಡ್ವಿ ಮೇಡಮ್ ಅವರ.
0: ಕುರಿ ಸಾಕಾಣಿಕೆ?
1: ಹ್ಞೂ ರೀ.
0: ಹ್ಞೂ. ಏನು ಓದಿದ್ದೀರಿ?
1: ನಾವು ಟೆಂತ್ ಓದಿ ಕೈ ಬಿಟ್ಟು ಮೇಡಮ್ ಅವ್ರ ಕುರಿಯಾಗ ಯಾರಲ್ಲಕ್ಕಾಗಿ ಕೈ ಬಿಟ್ಬಿಟ್ಟೆ ಅಲ್ಲಿಗೆ. ನಮಗೆ ಓದು ಬರ ಅಷ್ಟೇ ಸಾಕಂತೇಳಿ ಕೈ ಬಿಟ್ಟು ಸರ್.
0: ಸಾಕು ಬಿಡಿ,
1: ಸಾಕಷ್ಟೇ,
0: ಒಳ್ಳೆ ಸಂಪಾದನೆ.
1: ಹೌದು.
0: ಹ್ಞೂ. ಮಂಜು ಅವರೇ, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡೋಣ ತಮಗೋಸ್ಕರ?
1: ನಮಗೆ ಮೇಡಮ್ ಅವರ ನ್ಯೂಸ್ ಚಿತ್ರವಾಗ
0: ನ್ಯೂಸ್
1: ಅದರಲ್ಲಿ ಒಂದು ಹಾಡಿದೆ. ಫಸ್ಟ್ ಲೈನ್ ಡ್ಯಾನ್ಸ್ ಬರ್ತಿಲ್ಲ, ಅದ್ರ ಚೆನ್ನಾಗಿದೆ ಒಂದು ಹಾಡು. ಯಾವ್ದಾದ್ರು ಒಂದು ಗೀತೆ ಹಾಕಿಬಿಡ್ರಿ ಅದರಲ್ಲಿ.
0: ಹ್ಮ್. ಮುಂಜಾನೆಯ ಅಂತ ಇದೆ, ನಾನು ಜಿತೇಂದ್ರ ಅಂತ ಇದೆ.
1: ಅದು ಅದು ನಾನು ಜಿತೇಂದ್ರ ನೆನಪಿರಲಿ.
0: ಹ್ಮ್. ಆ ಹಾಡನ್ನ ಪ್ರಸಾರ ಮಾಡ್ಬೇಕಾ?
1: ಹ್ಞೂ ರೀ ಮೇಡಮ್.
0: ತಮಗೋಸ್ಕರ ಆ ಹಾಡನ್ನ ಪ್ರಸಾರ ಮಾಡ್ತಿದ್ವಿ, ಕೇಳಿ ಆನಂದಿಸಿ. ಧನ್ಯವಾದಗಳು.
1: ಧನ್ಯವಾದ ಮೇಡಮ್.

0: ഹലോ അഭിലാഷ്.
1: നമസ്കാരം.
0: നമസ്തേ. യാരു എല്ലിന്ത?
1: നമസ്കാരം. ഉമേഷ് സണ്ടൂർ മേഡം.
0: ഉമേഷ് സണ്ടൂർ ഓരു ഉമേഷ് ഓരു ഏൻ മാഡ്തിരാ
1: മേഡം? ഊട്ട മാഡ്തിദ്ര മേഡം.
0: ಅಲ್ಲ, ನಿಮ್ಮ ಕೆಲಸ ಏನು ಅಂತ ಕೇಳಿದೆ. ಈಗ ಏನ್ ಮಾಡ್ತಾ ಇದ್ದೀನಿ ಅಂತ ಕೇಳಲಿಲ್ಲ.
1: ಸಾರಿ ಮೇಡಮ್, ಸಾರಿ ಮೇಡಮ್. ಇದು ಅದೇ ತಬಲಾ ಟೀಚರ್ ಅಂತಿದ್ದೆ ಮೇಡಮ್ ಇಲ್ಲಿ.
0: ಹೌದ್ರಿ, ತುಂಬಾ ಸಂತೋಷ ಆಯ್ತು. ಹೇಳಿ ಉಮೇಶ್ ಅವರೇ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ವಿಜಯೋತ್ಸವ ಮೇಡಮ್. ವಿಜಯೋತ್ಸವದಲ್ಲಿ ಆಗಸಕ್ಕೆ ಮೋಡ ಸಂಗಾತಿ, ಆಲತೆಗೆ ಹೂವೆ ಸಂಗಾತಿ, ಓನಲ್ಲೇ ನೀ, ಅದಿದೆ ಮೇಡಮ್ ಹಾಡದ. ಅದು ಹಾಡಬೇಕಿತ್ತು ಮೇಡಮ್.
0: ಆಯ್ತು, ತಮಗೋಸ್ಕರ ತಾವು ಊಟ ಮಾಡ್ತಿರುವಾಗ ಆಗಸದಷ್ಟು ಎತ್ತರಕ್ಕೆ ನಿಮ್ಮ ಸಂತೋಷ ಸಿಗಲಿ ಅಂತೇಳಿ ಈ ಹಾಡನ್ನ ಪ್ರಸಾರ ಮಾಡ್ತಿದ್ವಿ. ಕೇಳಿ ಆನಂದಿಸಿ. ಧನ್ಯವಾದಗಳು. ನಮಸ್ಕಾರ.

0: ಹೌದಲ್ಲ, ಸಂಗಾತಿಯಾಗುವಂತಹ ಒಂದು ಹಾಡನ್ನು ಉಮೇಶ್ ಅವರು ಕೇಳಿದರು. ಹಲೋ ಅಭಿಲಾಷ.
1: ಹಲೋ ಮೇಡಮ್.
0: ಹಲೋ
1: ನಮಸ್ತೆ ಮೇಡಮ್.
0: ರೇಡಿಯೋ ಸೆಟ್ಟನ್ನು ದೂರ ಇಡಿ, ಯಾಕೆಂದರೆ ಸಮಯ ಮೀರ್ತಾ ಇದೆ. ಯಾವ ಹಾಡನ್ನು ಪ್ರಸಾರ ಮಾಡಬೇಕು ತಮಗೋಸ್ಕರ?
1: ಮೇಡಮ್ ನಾನೇನೆ ಬಿಡಲಾರೆ ರೆಕಾರ್ಡ್ ಹಾಕಿ ಮೇಡಮ್.
0: ನಾನಿನ್ನ ಬಿಡಲಾರೆ ಒಳಗೆ
1: ಮೇಡಮ್
0: ಈ ಮೌನವ. ಅದ್ರೊಳಗೆ ನಾನಿನ್ನ ಬಿಡಲಾರೆ ಒಳಗೆ ಆ ಹಾಡಿಲ್ಲ ನೋಡಿ.
1: ಆಯ್ತು ನೋಡ್ರಿ. ಮೌನವಾದರೆ ನನ್ನ ಗತಿ ಏನು, ಬಿಡನು ನಿನ್ನ ಪಾದ.
0: ಬಿಡನು ನಿನ್ನ ಪದ ಕೇಳ್ತಾ ಇದ್ದೀರಾ?
1: ಹಾ ಹಾ ಹಾ ಮೇಡಮ್.
0: ಆಯ್ತು.
1: ನಮಸ್ತೆ ಮೇಡಮ್.
0: ನಮಸ್ತೆ.

ಪದ 11 ಗಂಟೆಗೆ ನಾಟಕ ಗುಂಡನ ಪ್ರಣಯ ಪ್ರಸಂಗ. ರಚನೆ ಮತ್ತು ನಿರ್ಮಾಣ ಡಾಕ್ಟರ್ ಶಶಿಧರ ಕೆ ನರೇಂದ್ರ. 11:30 ಅರಣ್ಯಕುಮಾರ್ ಮುನ್ನೀನಿ ಅವರ ಸಿತಾರ್ ವಾದನವಿದೆ. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:07:30. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz. ಎಫ್ಎಂ 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು.